ಆಕಾಶವಾಣಿ ಮೈಸೂರು ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 31ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ಅಷ್ಟಮಿ. 2026ನೇ ಇಸವಿ ಜುಲೈ ತಿಂಗಳ 22ನೇ ತಾರೀಕು ಬುಧವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, 6:35 ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45, 8:30 ಹಾಗೂ ಮತ್ತೆ ಮಧ್ಯಾಹ್ನ 2:40. ಇಂದು ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮೈಸೂರು ಎಂ ನಾಗರಾಜ್ ಅವರ ವೈಲಿನ್ ವಾದನ, ಎಚ್ ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಮೃದಂಗ, ರಘುನಂದನ್ ರಾವ್ ಅವರಿಂದ ಘಟ. ಹಿಂದಿ ಚಿತ್ರಗೀತೆಗಳು 10:30 ಹಾಗೂ ಸಂಜೆ 4:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕೇಳಬಹುದು. 12:05 ವನಿತಾ ವಿಹಾರ, ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ, ನಂತರ ತೇಜಸ್ವಿನಿ ಹೆಗಡೆ ಅವರಿಂದ ಕವನ ವಾಚನ. ಇದು ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಯಾಚೇನಹಳ್ಳಿ ಚಿಕ್ಕಮಂಚಮ್ಮ ಹಾಗೂ ಸಂಗಡಿಗರಾದ ಜಯಮ್ಮ, ಪುಟ್ಟತಾಯಮ್ಮ ಹಾಗೂ ಶಿವಮ್ಮ ಅವರಿಂದ ಅರಿಜಿನ ಶಾಸ್ತ್ರದ ಹಾಡು. 1:00 ಪ್ರಗತಿ ಪಥ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಕೃಪಾನಾಡಿಗವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಂದನ ಬಾಲ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಸಾಧನಾ ಶಿಖರ. ಮುಯ್ಥಾಯ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸೆಡ್ ಮಾರ್ಷಲ್ ಆರ್ಟ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮಿಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆಯರಕ್ಕೆ ಆರೈಕೆ. ಇಂದಿನ ವಿಷಯ ಫ್ಯಾಟಿ ಲಿವರ್, ಭಾಗವಹಿಸುತ್ತಾರೆ ಗ್ಯಾಸ್ಟ್ರೋ ಎಂಟ್ರಾಲಜಿ.

0: Congress leaders Rahul Gandhi and Priyanka Gandhi Vadra, along with other party members, staged a protest demanding discussion on the NEET issue. Union Health Minister J.P. Nadda visited Dr. Ram Manohar Lohia Hospital in New Delhi yesterday and reviewed the condition of those injured during yesterday's protest in the national capital over the alleged NEET UG exam paper leak. The minister also held a meeting with the doctors at the hospital. Mr. Nadda also visited Lady Harding Medical College and Hospital and met the injured protesters who are admitted there. In China Open Badminton, PV Sindhu will take on compatriot Unnati Hooda and Lakshya Sen will get their singles campaign underway today. Ayush Shetty will take on Alvi Farhan in the singles opening round today. Men's doubles pair MR Arjun and Hariharan Amsakarunan. Mixed doubles pairs Rohan Kapoor, Ruthvika Shivani Gadde and Tanisha Krasto, Dhruv Kapila will also be in action today. Meanwhile, H.S. Pranoy crashed out of the opening round of the China Open 2026 in Changzhou yesterday after being outplayed by Long Jun Hao of Malaysia. The Indian shuttler lost 21-10, 21-14 to the world number 27. And that is the end of this news bulletin.
1: Akashwani, Mysuru. Vele sariyagi 6 gante 10 nimishagalu. Iga Geetara Adhana.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭಕ್ಕೆ ಕನಕದಾಸರ ರಚನೆ ತನು ನಿನ್ನದು ಜೀವನ ನಿನ್ನದು ರಂಗ ಹಾಡಿದ್ದಾರೆ ಶಂಕರ್ ಶಾನುಭಾಗ್.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಮೂಡಣ ಪಡುವಣ ನಡುವಿನ ನಾಳೆ ಜಗಕ್ಕೆ ಕನ್ನಡಿ ನೀನಾದೆ. ರಚನೆ ಬಸವರಾಜ ನರೇಗಲ್ಲ ಅವರದು.

0: ಇದುವರೆಗೆ ಗೀತಾರಾಧನಾ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವೈಲಿನ್ ವಾದನ ಕೇಳಬಹುದು. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದಾರೆ ಎಚ್ಎಲ್ ಶಿವಶಂಕರ ಸ್ವಾಮಿ, ಘಟ ರಘುನಂದನ್ ರಾವ್. ಸಮಯ 6:30 ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ಶುಭೋದಯ ಕರ್ನಾಟಕ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ.
2: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ 2 ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಯಾವುದೇ ಕಾಲ

0: ಆಲೋಚನ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಭೂತ ವರ್ತಮಾನ ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ ಸಾಹಿತ್ಯಕ ಬರಹಗಳು ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು, ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಚಿಂತನ ಕೇಳಿದಿರಿ. ಡಾಕ್ಟರ್ ಡಿ ಸಿ ಗೀತಾ ಅವರ ಲಹರಿಯಾಗಿತ್ತು ಇದು. ರಾಜ್ಯವ್ಯಾಪಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಸಕಲೇಶ ಮಾದರಸರ ಒಂದು ವಚನವನ್ನು ನೋಡೋಣ. ಸಕಲೇಶ ಮಾದರಸರ 135 ವಚನಗಳು ನಮಗೆ ದೊರೆತಿವೆ. ಸಕಲೇಶ್ವರ ಎಂಬುದು ಮಾದರಸರ ವಚನಾಂಕಿತ. ಇವರನ್ನು ಕುರಿತು ಅನೇಕ ಮಧ್ಯಕಾಲೀನ ಕೃತಿಗಳು ಉಲ್ಲೇಖ ಮಾಡುತ್ತವೆ. ಇವರು ಸಂಗೀತವನ್ನು ಬಲ್ಲವರು, ವೀಣೆಯನ್ನು ನುಡಿಸುತ್ತಿದ್ದರು ಎಂಬ ಮಾತೂ ಇವೆ. ಇವರ ವಂಶದಲ್ಲಿ ಹುಟ್ಟಿದ ಕೆರೆಯ ಪದ್ಮರಸ, ಕುಮಾರ ಪದ್ಮರಸ ಹಾಗೂ ಪದ್ಮನಾಂಕರು ಮಧ್ಯಕಾಲೀನ ಕನ್ನಡ ಕವಿಗಳೂ ಹೌದು. ಈಗ ವಚನವನ್ನು ನೋಡೋಣ. ಇದಿರು ಎನ್ನ ಮತಿಯ ಹಳಿವವರು, ಎನ್ನ ಮತಿಯ ಬೆಳಗುವರು, ಮನದ ಕಾಳಿಕೆಯ ಕಳೆದವರು ಎನ್ನ ನಂಟರು, ದುರಾಚಾರದಲ್ಲಿ ನಡೆವರು ಕನ್ನಡಿಯನಗೆ ಹೇಯೋಪಾದಿಯ ತೋರುವರು. ಇದು ಕಾರಣ ನಾನು ಅನ್ಯ ದೇಶಕ್ಕೆ ಹೋಗೆನು, ಸಕಲೇಶ ದೇವರ ತೋರುವರು ಒಳರು ಇಲ್ಲಿಯೇ. ಇದಿರೆನ್ನ ಹಳಿವವರು ಎನ್ನ ಮತಿಯೇ ಬೆಳಗುವರು, ಯಾರು ನನ್ನೆದುರಿಗೆ ನನ್ನನ್ನೇ ಬಯ್ಯುತ್ತಾರೋ ಅವರು ನನ್ನ ಬುದ್ಧಿಯನ್ನು ಬೆಳಗುವ ಹಾಗೆ ಮಾಡುತ್ತಾರೆ. ಮನದ ಕಾಳಿಕೆಯ ಕಳೆವರು ಎನ್ನ ನೆಂಟರು, ನನ್ನ ಮನಸ್ಸಿನ ಕಲ್ಮಶವನ್ನು ತೊಳೆಯುವವರು ನನ್ನ ಬಂಧುಗಳು ನಂಟರು, ದುರಾಚಾರದಲ್ಲಿ ನಡೆಯುವರು ಕನ್ನಡಿ, ನನ್ನ ಬಗ್ಗೆ ಕೆಟ್ಟದಾಗಿ ನಡೆದುಕೊಳ್ಳುವವರು ಕನ್ನಡಿಯ ಹಾಗೆ, ಎನಗೆ ಹೇಯೋಪಾದಿಯ ತೋರುವವರು ಅಂದರೆ ನನ್ನಲ್ಲಿರುವ ಉಪಾದಿಗಳು, ನೀಗಿಕೊಳ್ಳಬೇಕಾದ ಕೆಟ್ಟ ಗುಣಗಳು, ಮೋಸ ವಂಚನೆ ಇತ್ಯಾದಿಗಳನ್ನು ತೋರಿಸಿಕೊಡುತ್ತಾರೆ. ನಾನು ಅನ್ಯ ದೇಶಕ್ಕೆ ಹೋಗೆನು, ಹಾಗಾಗಿ ನಾನು ಬೇರೆ ದೇಶಕ್ಕೆ ಬೇರೆಯ ಊರಿಗೆ ಹೋಗುವುದಿಲ್ಲ. ಸಕಲೇಶ್ವರ ದೇವರ ತೋರುವರು ಒಳರು ಇಲ್ಲಿಯೇ, ಸಕಲೇಶ್ವರನನ್ನು ತೋರಿಸುವವರು ಇಲ್ಲಿಯೇ ಒಳರು ಇಲ್ಲಿಯೇ ಇದ್ದಾರೆ ಎನ್ನುತ್ತಾರೆ ಮಾದರಸ. ಬೇರೆಯ ಊರಿಗೆ ಹೋಗಿ ನೆಲೆಸುವ ಆಸೆಯಾದರೂ ಯಾಕೆ? ಬೇರೆಯ ಜನ, ಬೇರೆಯ ವಾತಾವರಣ, ಬೇರೆಯ ರೀತಿಯ ಬದುಕಿನ ಆಸೆಯೇ ಅದಕ್ಕೆ ಕಾರಣ. ಸಕಲೇಶ ಮಾದರಸರ ವಚನ ಹೇಳುವುದೇ ಬೇರೆ. ಎಲ್ಲಿ ಹೋದರೂ ನಮ್ಮನ್ನು ಟೀಕಿಸುವವರು ಇದ್ದೇ ಇರುತ್ತಾರೆ, ನಿಂದಿಸುವವರು ಇರುತ್ತಾರೆ. ಅವರು ನಮ್ಮ ಮತಿಯನ್ನು ಬೆಳಗುವವರು, ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವ ನೆಂಟರು. ಎಲ್ಲಿ ಹೋದರೂ ದುರಾಚಾರಿಗಳು ಇದ್ದೇ ಇರುತ್ತಾರೆ, ಅವರು ನಮ್ಮೊಳಗನ್ನೇ ತೋರಿಸುವ ಕನ್ನಡಿಯ ಹಾಗೆ, ನಮ್ಮಲ್ಲಿರುವ ಕೆಟ್ಟ ಗುಣಗಳಿಗೆ ಕನ್ನಡಿಯಾಗುತ್ತಾರೆ. ಇಲ್ಲಿ ಇರುವ ನಿಂದಕರು, ನೆಂಟರು, ದುಷ್ಟರು ಬೇರೆ ಊರಲ್ಲೂ ಇರುತ್ತಾರೆಯಲ್ಲವೇ? ನನ್ನನ್ನು ನನಗೇ ತೋರುವವರು ಇಲ್ಲೇ ಇರುವಾಗ ಅನ್ಯ ದೇಶಕ್ಕೆ ಹೋಗಲೊಲ್ಲೆ ಎನ್ನುತ್ತಾರೆ ಮಾದರಸ. ಕೊಲೆ, ಸುಳ್ಳು, ಮೋಸ, ದ್ರೋಹ, ಅತ್ಯಾಚಾರ ಇಂಥ ಸಲ್ಲದ ನಡವಳಿಕೆಯನ್ನು ತೋರಿಸುವ ಪದಗಳು ಎಲ್ಲ ಮನುಷ್ಯ ಭಾಷೆಗಳಲ್ಲೂ ಇದ್ದೇ ಇವೆ. ಅಂದರೆ ನಾವು ಇರದ ಇನ್ನೊಂದು ಊರು, ದೇಶ, ಭಾಷೆ ಈಗ ನಾವು ಇರುವ ಊರಿಗಿಂತ ಉತ್ತಮ ಎಂಬುದು ಭ್ರಮೆ. ನಾವು ಯಾವ ಊರಿನಲ್ಲಿ, ದೇಶದಲ್ಲಿ ಇದ್ದೇವೆ ಎನ್ನುವುದಕ್ಕಿಂತ ನಾವು ಇರುವಲ್ಲಿ ಎಂಥ ಸಂಬಂಧ ಕಟ್ಟಿಕೊಂಡಿದ್ದೇವೆ, ಆ ಬಂಧಗಳಿಂದ ನಮ್ಮನ್ನು ಹೇಗೆ ಅರಿಯುತ್ತೇವೆ ಎನ್ನುವುದು ಮುಖ್ಯ ಎಂದು ಈ ವಚನ ಹೇಳುವಂತಿದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ಗಂಟೆಗೆ.

0: ಇಂದು ಮಧ್ಯಾಹ್ನ 12:45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಾಜೇನಹಳ್ಳಿ ಚಿಕ್ಕಮಂಜಮ್ಮ ಹಾಗೂ ಸಂಗಡಿಗರಾದ ಜಯಮ್ಮ, ಪುಟ್ಟತಾಯಮ್ಮ ಹಾಗೂ ಶಿವಮ್ಮ ಅವರಿಂದ ಅರಿಹಿನ ಶಾಸ್ತ್ರದ ಹಾಡನ್ನು ಕೇಳಬಹುದು. ವೇಳೆ ಸರಿಯಾಗಿ 6:40.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ಪದಪರಿಚಯ.
7: ಈ ಹೊತ್ತು ಪದ ಸಂಸ್ಕೃತಿಯ ದೃಷ್ಟಿಯಿಂದ ಶ್ರೀ, ಶ್ರೀಮತಿ ಮತ್ತು ಕುಮಾರಿ ಎಂಬ ಪದಗಳನ್ನು ಗಮನಿಸೋಣ. ಇವು ಒಂದು ರೀತಿಯಲ್ಲಿ ಇಂಗ್ಲಿಷಿನ ಮಿಸ್ಟರ್, ಮಿಸ್ಸೆಸ್, ಇದಕ್ಕೆ MRS ಎಂದು ಬರೆಯುತ್ತಾರೆ, MS ಎಂದು ಕೂಡ ಬರೆಯುತ್ತಾರೆ, ಹಾಗೂ ಮಿಸ್ ಎಂಬ ಪದಗಳ ಕನ್ನಡ ಪರ್ಯಾಯಗಳು ಎನ್ನಬಹುದು. ಪುರುಷರಿಗೆ ಶ್ರೀ ಎಂದು, ಸ್ತ್ರೀಯರಿಗೆ ಶ್ರೀಮತಿ ಎಂದು, ವಿವಾಹವಾಗದ ಯುವತಿಯರಿಗೆ ಕುಮಾರಿ ಎಂದು ಕರೆಯುವುದು ರೂಢಿ. ಏಕೋ ಏನೋ ವಿವಾಹವಾಗದ ಪುರುಷ ಇಲ್ಲವೇ ವಿವಾಹಿತ ಪುರುಷ, ಈ ಇಬ್ಬರಿಗೂ ಶ್ರೀ ಎಂಬ ಪದವೇ ಚಾಲ್ತಿಗೆ ಬಂದಿದ್ದು, ಮಹಿಳೆಯರ ಹೆಸರಿನ ಜೊತೆಯಲ್ಲಿ ಸೇರುವ ಪದಗಳಲ್ಲಿ ಈ ವೈವಾಹಿಕ ಸ್ಥಾನಮಾನಗಳು ಕಂಡುಬರುತ್ತಿದ್ದವು. ಈಚಿನ ದಶಕಗಳಲ್ಲಿ ಇಂಗ್ಲಿಷಿನ ಮಿಸ್ಸೆಸ್ ಮತ್ತು ಮಿಸ್ ಈ ಪದಗಳ ಪೈಕಿ ಮಿಸ್ಸೆಸ್ ಎಂಬುದು ವಿವಾಹಿತ ಇಲ್ಲವೇ ವಿವಾಹವಾಗದ ಮಹಿಳೆಯರಿಬ್ಬರಿಗೂ ಬಳಕೆಯಾಗುತ್ತಾ ಇದೆ. ಭಾರತೀಯ ಭಾಷೆಗಳಲ್ಲಿ ಇವುಗಳಿಗೆ ಪರ್ಯಾಯವಾಗಿ ಶ್ರೀಯುತ, ಶ್ರೀಮತಿ ಮತ್ತು ಕುಮಾರಿ ಎಂಬುದಾಗಿ ಸಾಮಾನ್ಯವಾಗಿ ಬಳಕೆಯಾಗುತ್ತದಷ್ಟೆ. ಹಿಂದಿಯಲ್ಲಿ ಕುಮಾರಿ ಎಂಬುದಕ್ಕೆ ಸುಶ್ರೀ ಎಂದು, ತಮಿಳಿನಲ್ಲಿ ಸೆಲ್ವಿ ಎಂದು ಹೇಳುವುದುಂಟು. ಈ ಪದಗಳೆಲ್ಲ ಒಟ್ಟಾರೆಯಾಗಿ ಸಂಪದ್ಯುಕ್ತರಾದ, ಐಶ್ವರ್ಯ ಸಂಪನ್ನರಾದ ಎಂಬ ಅರ್ಥವನ್ನು ಹೊಂದಿದ್ದು, ವ್ಯಕ್ತಿಗಳ ಹೆಸರಿನ ಮುಂದೆ ಗೌರವ ಸೂಚಕವಾಗಿ ಬಳಕೆಯಾಗುತ್ತವೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೆಂದರೆ, ಶ್ರೀಮತಿ ಎಂಬ ಪದದಲ್ಲಿ ಮತಿ ಎಂಬುದು ಬುದ್ಧಿ ಸೂಚಕ ಅರ್ಥದಲ್ಲಿ ಬಳಕೆಯಾಗಿಲ್ಲ. ಸಂಸ್ಕೃತದಲ್ಲಿ ಪುಲ್ಲಿಂಗ ಮತ್ತು ನಪುಂಸಕ ಲಿಂಗಗಳಲ್ಲಿ ಶ್ರೀಮತ್ ಎಂಬ ಪದ ಬಳಕೆಯಲ್ಲಿದ್ದು, ಅದೇ ಸ್ತ್ರೀಲಿಂಗದಲ್ಲಿ ಶ್ರೀಮತೀ, ಶ್ರೀಮತಿ ಅನ್ನೋದಕ್ಕೆ ದೀರ್ಘ ಇದೆ ಎಂದಾಗುತ್ತದೆ. ಈ ದೀರ್ಘ ರೂಪ ಕನ್ನಡದಲ್ಲಿ ಶ್ರೀಮತಿ ಎಂಬುದಾಗಿ ಹ್ರಸ್ವಾಂತವನ್ನು ಪಡೆದುಕೊಳ್ಳುತ್ತದೆ.
4: ತಪ್ಪು ಒಪ್ಪು.
7: ಈಗ ಸಂಶೋಧನಾ ಎಂಬುದನ್ನು ಗಮನಿಸೋಣ. ಶೋಧನಾ ಎಂಬ ಪದಕ್ಕೆ ಸಂ ಉಪಸರ್ಗವಾಗಿ ಬಂದು ಈ ಪದ ರೂಪುಗೊಂಡಿದೆ. ಶೋಧನಾ ಎಂಬ ದೀರ್ಘ ರೂಪ ಭಾಷೆಯಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ಇದು ಸಂಶೋಧನಾ ಎಂಬುದಾಗಿ ಇರಬೇಕು. ಸಮಾಜದಲ್ಲಿ ಸಾಮಾನ್ಯ ಬಳಕೆಯನ್ನು ಬಿಡಿ, ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳ ಹಾಗೂ ವಿದ್ಯಾಸಂಸ್ಥೆಗಳ ವಿಭಾಗಗಳಲ್ಲೂ, ಕನ್ನಡ ಸಂಶೋಧನೆ ನಡೆಯುವ ಸಂಸ್ಥೆಗಳಲ್ಲಿ ಕೂಡ ಸಂಶೋಧನಾ ವಿಭಾಗ, ಸಂಶೋಧನಾ ಸಹಾಯಕರು ಇಂಥ ಫಲಕಗಳು ಎದ್ದು ಕಾಣುತ್ತವೆ. ಕನಿಷ್ಠ ಇಂಥೆಡೆಗಳಲ್ಲಾದರೂ ಸರಿಯಾದ ಭಾಷೆ ಬೇಡವೇ? ಯಾಕೆ ಈ ದೀರ್ಘವ್ಯಾಧಿ?
4: ಸುಮಧುರ.
7: ದಾಸಶ್ರೇಷ್ಠರಾದ ಪುರಂದರ ದಾಸರು ಸಮಾಜದಲ್ಲಿ ಕಂಡುಬರುವ ಢಂಬಾಚಾರಗಳನ್ನು ಕುರಿತಂತೆ ಬಗೆ ಬಗೆಯಾಗಿ ವಿಡಂಬನೆ ಮಾಡಿದ್ದಾರೆ. ಸೋಗಿನ ಮಂದಿಯೇ ಹೆಚ್ಚಾಗಿರುವ ಈ ಸಮಾಜದಲ್ಲಿ ಕಪಟ ಸನ್ಯಾಸಿಗಳು, ಢೋಂಗಿ ಸಾಧಕರು, ಡೊಂಕು ಮನಸ್ಸಿನ ಪಂಡಿತರು ಇಂಥವರಿಗೇನೂ ಕಡಿಮೆಯಿಲ್ಲ. ಈ ನಿಟ್ಟಿನಲ್ಲಿ ಪುರಂದರ ದಾಸರ ಈ ಕೀರ್ತನೆ ಮನ ಮುಟ್ಟುವಂತಿದೆ.

0: ಎಲ್ಲವನ್ನೂ ತಾನು ಬಲ್ಲೆ ಎಂಬ ಹಮ್ಮಿನಲ್ಲಿ ಮನುಷ್ಯ ಬೀಗುತ್ತಾ ಇರುತ್ತಾನೆ. ತಾನು ತಿಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನೇ ಗಹನವಾದ ಜ್ಞಾನ ರಾಶಿ ಎಂದು ಭಾವಿಸಿ ಇತರರಿಗೆ ಮಾತ್ರವಲ್ಲ ತನಗೂ ತಾನು ಮೋಸ ಮಾಡಿಕೊಳ್ಳುತ್ತಿರುತ್ತಾನೆ. ಎಲ್ಲವನ್ನೂ ತಾನು ಬಲ್ಲವನೆಂದು ಬೆನ್ನು ತಟ್ಟಿಕೊಂಡರೂ ದುರ್ಗುಣಗಳು ಅವನನ್ನು ಬೆನ್ನು ಹತ್ತದೆ ಬಿಡುವುದಿಲ್ಲ. ನೆಪ ಮಾತ್ರಕ್ಕೆ ಸಾಧುಸಂತರ ಪುಣ್ಯಕಥೆಗಳನ್ನು ಅವನು ಹೇಳುತ್ತಿದ್ದರೂ ಕೆಟ್ಟ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಸುಳಿಯುತ್ತಾ ಇರುತ್ತವೆ. ಕೆಟ್ಟ ಮಾತುಗಳು ಅವನ ಬಾಯಿಂದ ಹೊರ ಬೀಳುತ್ತಾ ಇರುತ್ತವೆ. ಕಾವಿಯನ್ನು ಒಟ್ಟು ತಿರುಗಾಡುತ್ತಾ ಇದ್ದರೂ ಕಾಮ ಅವನ ಹೆಗಲ ಮೇಲೆ ಸವಾರಿ ಮಾಡುತ್ತಲೇ ಇರುತ್ತದೆ. ನೇಮ ನಿಷ್ಠೆಗಳ ಆಚರಣೆ ಹೊರ ಪ್ರಪಂಚಕ್ಕಾಗಿ ನಡೆಯುತ್ತಲೇ ಇದ್ದರೂ ತಾಮಸ ಭಾವನೆಗಳು ಮನಸ್ಸಿನ ತುಂಬ ಸುಳಿಯುತ್ತಲೇ ಇರುತ್ತವೆ. ಅವನಿಗೆ ಸ್ವತಃ ಯಾವುದೂ ಸರಿಯಾಗಿ ಗೊತ್ತಿಲ್ಲ, ಆದರೆ ಇತರರನ್ನೂ ತಿಳಿಯುವ ವ್ಯವಧಾನ ಅವನಿಗೆ ಇಲ್ಲ. ಗುರುಗಳ ಸೇವೆ ಮಾಡಿದರೂ ಸ್ವಲ್ಪ ಗುರುತ್ವವನ್ನೂ ಅವನಿಂದ ಪಡೆಯಲಾಗುವುದಿಲ್ಲ. ಬೇಕಾದ ಹಾಗೆ ದೇಶಾಟನೆ ಮಾಡಿದರೂ ಏನನ್ನೂ ಗಳಿಸಲು ಸಾಧ್ಯವಾಗುವುದಿಲ್ಲ. ಅಂತಿಮ ಸತ್ಯದ ಪರಬ್ರಹ್ಮದ ಬಗೆಗೆ ತಿಳಿವಳಿಕೆಯನ್ನು ಪಡೆಯದೆ ನರಕದ ಗುಂಡಿಯಲ್ಲಿ ಬೀಳಲೆಣಿಸುವ ಛದ್ಮವೇಷಿಗಳಾದ ಢೋಂಗಿ ಸಾಧಕರನ್ನು ಕುರಿತು ಪುರಂದರದಾಸರು ಕನಿಕರ ಪಡುತ್ತಾರೆ. ಬ್ರಹ್ಮಜ್ಞಾನಿಗಳು ಅಂತ ಕರೆಸಿಕೊಳ್ಳಲು ಈ ಹುಸಿ ಸಾಧಕರು ಇಷ್ಟಪಡುತ್ತಾರಾದರೂ ಅಹಂಭಾವನೆ ಅವರನ್ನು ಬಿಡುವುದಿಲ್ಲ. ನೆಪ ಮಾತ್ರಕ್ಕೆ ಯಾಗ ಮಾಡುತ್ತಿದ್ದರೂ ಸುಳ್ಳು ಹೇಳುವುದನ್ನು ಅವರು ಬಿಡುವುದೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ದೇವರಲ್ಲಿ ಗಾಢವಾದ ನಿರ್ವ್ಯಾಜವಾದ ನಂಬಿಕೆ ಇಲ್ಲ. ಈ ವ್ಯರ್ಥವಾದ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ಸುಮ್ಮನೆ ಪುರಂದರ ವಿಠಲನ ಪಾದಕ್ಕೆ ಎರಗಿದ್ದರೆ ಸಾಕಾಗಿತ್ತು. ಎಲ್ಲವನ್ನೂ ಗಳಿಸಿಕೊಳ್ಳುತ್ತಾ ಇದ್ದರು, ಆದರೆ ಅವರು ಕಿಂಚಿತ್ತೂ ಹಾಗೆ ಮಾಡಲಿಲ್ಲ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ

0: ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಈಗ ರೈತರಿಗೆ ಸಲಹೆಗಳು.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 15 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರು ಆಕಾಶವಾಣಿಯ ಕೃಷಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಮೈಸೂರಿನಿಂದ ಟಿ ನರಸೀಪುರ ರಸ್ತೆಯಲ್ಲಿ ಸುಮಾರು 20 ಕಿಲೋಮೀಟರ್ ಕ್ರಮಿಸಿದರೆ ವರುಣಾಕೆರೆ, ನಂತರ ವರಕೋಡು ಪೇಪರ್ ಬೋರ್ಡ್ ಕಾರ್ಖಾನೆ ಸಿಗುತ್ತೆ. ಅದರ ಪಕ್ಕದಲ್ಲಿದೆ ಡಿಟಿ ಪ್ರಕಾಶ್ ಹಾಗೂ ಅನುಪಮಾ ಗೌತಮ್ ಅವರ ತಪೋವನ ತೋಟ. ಈ ತಪೋವನ ತೋಟದಲ್ಲೇ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿತವಾಗಿದೆ. ಡಿಟಿ ಪ್ರಕಾಶ್ ಅವರು ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತೆಂಗು ಬೆಳೆದಿದ್ದಾರೆ, ಮಾವು ಬೆಳೆದಿದ್ದಾರೆ, ಬಗೆ ಬಗೆಯ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಬೇಸಾಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ನೈಸರ್ಗಿಕ ಸಂರಕ್ಷಣಾ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಜಮೀನಿನ ಪಕ್ಕದಲ್ಲೇ ಕೆರೆ ಇದೆ. ಈ ಕೆರೆಯಲ್ಲಿ ಸಾಕಷ್ಟು ಪಕ್ಷಿಗಳು ವಿಹರಿಸ್ತವೆ. ಒಟ್ಟಾರೆಯಾಗಿ ಪರಿಸರ ಸಂರಕ್ಷಣೆ, ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಡಿಟಿ ಪ್ರಕಾಶ್ ಅವರು. ಈ ಬಾರಿಯ ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣಕಾರರಾಗಿ ಬರ್ತಾ ಇರೋರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರ್ ಅವರು. ರಮೇಶ್ ಅವರು ಸಮಗ್ರ ಕೃಷಿಯನ್ನು ಮಾಡೋ ನಿಟ್ಟಿನತ್ತ ಆಲೋಚನೆ ಮಾಡಿ ಸಾವಯವ ಬೇಸಾಯವನ್ನು ಕೈಗೊಂಡು ಮಾವು, ಹಲಸು, ನೇರಳೆ, ಹಣ್ಣಿನ ಬೆಳೆಗಳನ್ನು ಹೆಚ್ಚು ಬೆಳೆದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಈ ಹಣ್ಣಿನ ಬೆಳೆಗಳ ಬೇಸಾಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ರಮೇಶ್ ಅವರು ಬಹಳ ಪ್ರಧಾನವಾಗಿ ಕಾಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಾಡು ಕೃಷಿಯ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಕೂಡ ಅವರ ಜಮೀನಿನಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ವ್ಯವಸಾಯಕ್ಕೆ ಪೂರಕವಾದಂತಹ ಬಗೆ ಬಗೆ ಜಾತಿಯ ಸಸ್ಯಗಳನ್ನು ಈ ಕಾಡು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಂಡು ಮಲೆನಾಡಿನ ವಾತಾವರಣವನ್ನು ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿ ಕಾಳುಮೆಣಸು, ಏಲಕ್ಕಿಯಂತಹ ಬೆಳೆಗಳನ್ನು ಬೆಳೆಯುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಅವರು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊತಾ ಇದ್ದಾರೆ. ಈ ಬಾರಿಯ ಆಕರ್ಷಣೆಗಳು ಸಾಕಷ್ಟಿದ್ದಾವೆ. ಕೃಷಿರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ತೋಟಗಾರಿಕಾ ಇಲಾಖೆಯಿಂದ ತೆಂಗಿನ ಮರದ ಕೀಟಗಳ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕತೆಗಳನ್ನು ಪ್ರದರ್ಶನ ಮಾಡಲಾಗುತ್ತೆ. ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ವತಿಯಿಂದ ಜೈವಿಕ ಗೊಬ್ಬರಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಾಡಾಗಿದೆ. ಆಯುರ್ವೇದ ಉತ್ಪನ್ನಗಳು, ಆರೋಗ್ಯವರ್ಧಕಗಳು, ಸೌಂದರ್ಯವರ್ಧಕಗಳು ಹಾಗೂ ಸಾವಯವ ಆಹಾರೋತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತೆ. ಎರೆಹುಳು ಗೊಬ್ಬರ ಮಾರಾಟ ಮತ್ತು ಪ್ರದರ್ಶನ ಕೂಡ ಇರುತ್ತೆ. ಮೈಸೂರು ಆಕಾಶವಾಣಿಯ ಕೃಷಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು

0: ಈ ತಿಂಗಳ 27ನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರ್ಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅನುಪಮಾ ಗೌತಮ್ರವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಿ.
1: ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದರೆ ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೆರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಪ್ರಶಾಸನೇನ ಉಕ್ತಂ ಯತ್ ನೀಟ್ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ಪ್ರಕರಣೆ ತದನುಬದ್ಧ ವಿಷಯೇಷು ಚ ಸಂಸದಿ ಚರ್ಚಾಯೈ ಪ್ರಶಾಸನಂ ಸಜ್ಜಮಸ್ತಿ. ಹ್ಯಃ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಕೇಂದ್ರೀಯ ಮಂತ್ರಿ ಜಿತೇಂದ್ರ ಸಿಂಹಃ ಲೋಕಸಭಾಯಾಂ ವಿಪಕ್ಷ ನೇತಾರಂ ರಾಹುಲ ಗಾಂಧಿನಂ ಆರೋಪಿತವಾನ್ ಯತ್ ಪ್ರಶಾಸನಸ್ಯ ಆಶ್ವಾಸನಸ್ಯ ಅನಂತರಮಪಿ ಸಹ ನೀಟ್ ವಿಷಯಕ ಚರ್ಚಾಯಾಃ ಸ್ವಪೂರ್ವಾಮಾಗ್ರಹಾತ್ ನಿವೃತ್ತಃ.
3: सरकार संसद में न केवल इस विषय को लेकर बल्कि इस विषय के साथ संबंधित अन्य सभी विषयों को विस्तृत चर्चा के लिए तैयार है. प्रधानमंत्री जी ने बहुत स्पष्ट कहा है कि नीट और पेपर लीक इत्यादि विषयों को लेकर के जो लोग भी जिम्मेवार हैं उनके खिलाफ कड़ी से कड़ी कार्रवाई की जाएगी और हम अपने बच्चों के साथ अन्याय नहीं होने देंगे.
2: पूर्वाहणे कांग्रेस दलस्य अध्यक्ष मल्लिकार्जुन खड़गे ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅನ್ಯೇ ದಲ ಸದಸ್ಯಾ ನೀಟ ವಿಷಯಕ ಚರ್ಚಾಮಾಧೃತ್ಯ ಪ್ರದರ್ಶನ ಅಕುರ್ವನ್. ಕೇಂದ್ರೀಯ ಮಂತ್ರಿ ಜಿತೇಂದ್ರ ಸಿಂಹ ತಥಾ ಕೇಂದ್ರೀಯ ಗೃಹ ಸಚಿವ ಗೋವಿಂದ ಮೋಹನ ಲೋಕ ಕಲ್ಯಾಣ ಮಾರ್ಗಸ್ಥತೆ ಪ್ರದರ್ಶನ ಸ್ಥಳೆ ಕಾಂಗ್ರೆಸ್ ನೇತೃಭ ಸಹ ಮೇಲನ ಕೃತವಂತೌ. ತತ್ರೈವ ಸಂಸದಿ ವಿಪಕ್ಷ ಸದಸ್ಯೈ ಪುನಃ ಪುನಃ ಕೃತೈ ವ್ಯವಧಾನೈ ಲೋಕಸಭಾ ರಾಜ್ಯಸಭಾ ಚ ನೀಟ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ಪ್ರಕರಣ ಸಮೇತ್ಯ ವಿವಿಧ ವಿಷಯೇಷು ಹ್ಯಃ ಆ ದಿವಸಂ ಯಾವತ್ ಸ್ಥಗಿತೆ ಅಭವತಾಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸದ್ಯ ಏವ ಜಾತಿ ನೀಟ್ ಪರೀಕ್ಷಾಯಾ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ಪ್ರಕರಣೆ ಸಂಲಗ್ನ ಜನಾನ್ ವಿರುದ್ಧ ದೃಢ ನಿಗ್ರಹಂ ಕರ್ತುಂ ಅಥ ರಾಷ್ಟ್ರಸ್ಯ ಯೂನಾಂ ಹಿತಸ್ಯ ಸಂರಕ್ಷಣಂ ಚ ಪುನಃ ಉದ್ಘಾಟಿತವಾನ್. ಅಸೌ ಅವದತ್ ಯತ್ ಭವಿಷ್ಯೆ ಏತಾದೃಶಾಣಾಂ ಘಟನಾನಾಂ ನಿವಾರಣಾಯ ಪ್ರಶಾಸನೇನ ಬಹವಃ ಉಪಾಯಾಃ ಕ್ರಿಯಮಾಣಾಃ ಸಂತಿ. ಪ್ರಧಾನಮಂತ್ರಿ ಏತತ್ ಸಂಸತ್ ಭವನ ಪರಿಸರೆ ರಾಷ್ಟ್ರೀಯ ಜನತಾಂತ್ರಿಕ ಸಂಯುತೇಃ ಮಂಗಲ ಮಿಲನ್ ಇತಿ ನಾಮ್ನ ಅಪಿ ಪ್ರಖ್ಯಾತೆ ಸಂಸದೀಯ ದಲೀಯೋಪವೇಶನೆ ಉಕ್ತವಾನ್. ವಾರ್ತಾಹರಾನ್ ಸಂಸೂಚಯನ್ ಸಂಸದೀಯ ಕಾರ್ಯ ಮಂತ್ರಿ ಕಿರಣ್ ರಿಜಿಜುಃ ಅವದತ್ ಯತ್ ಉಪವೇಶನೆ ಪ್ರಧಾನಮಂತ್ರಿ ದೇಶವ್ಯಾಪಿನಾಂ ಭಾವಿ ಪರೀಕ್ಷಾಣಾಂ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ನಿವಾರಣಾಯ ಸರ್ವೇಷಾಂ ಸಂಬಂಧಿತ ಪಕ್ಷಾಣಾಂ ಸಮನ್ವಿತ ಪ್ರಯತ್ನಾನಾಂ ಅವಶ್ಯಕತಾಂ ವಿಶೇಷತಯಾ ಪ್ರತಿಪಾದಿತವಾನ್. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಇತ್ಯೇಷಾ ಭಾರತ ಉತ್ತರ ಮೆಸಿಡೋನಿಯಾ ದೇಶಯೋಃ ಆರ್ಥಿಕ ಸಂಬಂಧಾನ್ ವಿಸ್ತಾರಯಿತುಂ ಉಕ್ತವತಿ. ಉಭಯ ದೇಶೀಯ ಉದ್ಯೋಗಿನಃ ವ್ಯಾಪಾರಾತ್ ಪರಂ ನಿವೇಶ ಪ್ರಾವಿಧಿಕೀ ನವೋನ್ಮೇಷಾಧಾರಿತ ದೀರ್ಘಕಾಲಿಕ ಸಹಕಾರ್ಯಂ ಪ್ರವರ್ಧಯಿತುಂ ಆಗ್ರಹಂ ಅಕರೋತ್. ಸ್ಕೋಪ್ಜೆ ಇತ್ಯತ್ರ ಭಾರತ್ ಉತ್ತರ ಮೆಸಿಡೋನಿಯಾ ವ್ಯಾಪಾರ ಮಂಚಂ ಸಂಬೋಧಯಂತಿ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಅವದತ್ ಯತ್ ಭಾರತೀಯ ರಾಷ್ಟ್ರಪತೇ ಉತ್ತರ ಮೆಸಿಡೋನಿಯಾ ದೇಶಸ್ಯ ಏಷಾ ಪ್ರಥಮಾ ಯಾತ್ರಾ ಅಸ್ತಿ ಯಾ ಉಭಯ ದೇಶಯೋಃ ಸಂಬಂಧ ಸುದೃಢೀಕರಣೆ ಭಾರತಸ್ಯ ದೃಢ ಪ್ರತಿಬದ್ಧತಾಂ ದ್ಯೋತಯತಿ. ಸಾ ಅವೋಚತ್ ಯತ್ ವರ್ತಮಾನ ವ್ಯಾಪಾರಸ್ಯ ಪರಿಮಾಣಂ ತಸ್ಯಾಃ ಸಂಭಾವನಾಯಾಃ ಅಂಶ ಮಾತ್ರಮೇವ ಪ್ರತಿನಿಧಿತ್ವಂ ಕರೋತಿ. ಅಸ್ಯ ದಶಕಸ್ಯ ಅಂತಪರ್ಯಂತಂ ದ್ವೈಪಾಕ್ಷಿಕ ವ್ಯಾಪಾರಂ ದ್ವಿಗುಣಂ ಭವಿತುಂ ಶಕ್ಯತೆ ಇತಿ ವಿಶ್ವಾಸಃ ಅಸ್ತಿ. ಭಾಜಪೇತಿ ದಲಂ ಹ್ಯಃ ಲೋಕಸಭಾಯಾಃ ವಿಪಕ್ಷ ನೇತುಃ ರಾಹುಲ ಗಾಂಧಿನಃ ಲೋಕಕಲ್ಯಾಣ ಮಾರ್ಗೇ ವಿರೋಧ ಪ್ರದರ್ಶನಸ್ಯ ನಿಂದಾಮಕರೋತ್. ತೇನ प्रदर्शिताचरणं पूर्णतया अशोभनीयं निन्दनीयं चेति वर्णितवान्। नवदिल्ल्यां वार्ताहरैः सह वार्तालापं कुर्वन् भाजपेति दलस्य अध्यक्षः नितिननवीनः उक्तवान् यत् एषा घटना दुर्भाग्यपूर्णा अस्ति, भारतस्य राजनैतिक इतिहासे कृष्ण दिवसेति वर्णितवान्। विदेशमन्त्री डॉ एस जयशंकरः अद्यारभ्य द्विदिवसीय फिलीपींस देशस्य यात्रायै मनीला इत्यत्र गमिष्यति। तत्र असौ आसियान इत्येतस्य अन्तर्गतम् आयोजितेषु विदेशमन्त्री स्तरीयोपवेशनेषु भागं ग्रहीष्यति इति वार्ताः।
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6, ವೇಳೆ ಸರಿಯಾಗಿ 7 ಗಂಟೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಫ್ಯಾಟಿ ಲಿವರ್. ಭಾಗವಹಿಸುತ್ತಾರೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ರಾಮಕೃಷ್ಣ ಅವರು. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಸಂಜೆ 4 ಗಂಟೆಗೆ ಮಹಿಳಾ ರಂಗ ಸಾಧನಾ ಶಿಖರ. ಮುಯ್ಥಾಯ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸೆಡ್ ಮಾರ್ಷಲ್ ಆರ್ಟ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 1:20 ಕೃಪಾನಾಡಿ ಗಬ್ಬರು ಹಾಡಿರುವ ಭಾವಗೀತೆಗಳು. 3:00 ಚಂದನಬಾಲ ಅವರ ಹಾಡುಗಾರಿಕೆ. ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
7: ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
9: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
10: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
9: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
10: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
11: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
12: ಚಕ್ರವ್ಯೂಹ.
9: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
12: ಹಲ್ಲುಜ್ತಾ ಇದೀನಿ ಕಣಮ್ಮ.
9: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
12: ಸರಿ ನಿಲ್ಸಿದೀನಿ ಬಿಡು.
9: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
10: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
9: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
10: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
12: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
11: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
13: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳ

ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದ ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30ಕ್ಕೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ

0: ಇರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ದಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ ಶೇಕಡಾ 80ಕ್ಕೂ ಅಧಿಕ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು, ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡಾ 82.31% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವೂ ಸಹ ನಮ್ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವೂ ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈಗ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ರಾಷ್ಟ್ರಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ದಿ ಅವಶ್ಯವಿದ್ದು, ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನಿಕ

0: ಸಬಲೀಕರಣ ಉದಾರೀಕರಣ ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವನ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳ್ಬರ್ತಾ ಇದೆ. ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಏನಿದರ ಮಹತ್ವ?
4: ಕ್ಯೂನಿವರ್ಸ್ ಅನ್ನೋದು ಸಿಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯುವುದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೇವೆ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡುವುದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನೆಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.cuniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಇದರಿಂದ ಪ್ರಾರಂಭಿಸಬಹುದಾಗಿದೆ.
3: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.cuniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ

0: ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನ ಆರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡ್ಯಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದು ನಮ್ಮ ವಿದ್ಯಾರ್ಥಿಗಳಿಗೆ, ಕೇಳುಗರಿಗೆ?
1: ಸಿಡ್ಯಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನ ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನ ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂಥ ಒಂದು ಉಚಿತವಾಗಿ ಕ್ಲೌಡ್ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಲಿದ್ದೇವೆ. ಇದರ ಜೊತೆಗೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2,000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್ ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡ್ಯಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ, ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳದಂತೆ 100ಕ್ಕೂ ಹೆಚ್ಚು ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸುವುದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡ್ಯಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ.
0: ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮದು ಆತ್ಮ ನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡ್ಯಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸತ್ತೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ?
1: ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಾನವ ಸಂಪನ್ಮೂಲವನ್ನ ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡ್ಯಾಕ್ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರಿದ ಹಂತದವರೆಗೆ ವಿದ್ಯಾರ್ಥಿಗಳನ್ನ ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸಿಕೊಡ್ತಾ ಇದ್ದೀವಿ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ ಗಳಿಂದ ಹಿಡಿದು ಹಾರ್ಡ್ವೇರ್ ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನ ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ ನ ಮೂಲಕ
0: ವಿದ್ಯಾರ್ಥಿಗಳಿಗೆ
1: ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ.
0: ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡ್ಯಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ಇದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ?
1: ಖಂಡಿತವಾಗಿಯೂ, ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ

0: ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳನ್ನು ಕಂಡುಹಿಡಿಯೋದು ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ ಎಐ ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್. ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ ಹೊಸ ರೀತಿಯಾದಂತಹ ಅವಕಾಶಗಳನ್ನು ಒದಗಿಸ್ತಾ ಇದೆ.
1: ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ ವಿಜಯ್ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ?
0: ನಿಜವಾಗಿ ಹೇಳೋದಾದ್ರೆ ಈಗಲೇ

0: ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್ ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲವುದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೇವೆ. ಸೊ ಈ ಎಲ್ಲ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನು ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ.
1: ಬಹಳ ಚೆನ್ನಾಗಿ ಹೇಳಿದ್ರಿ, ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು, ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು ನಿರ್ಮಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯುವ ಮನೋಭಾವವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳ್ತೀನಿ.
1: ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವಿಜ ಬಿ ಅವರೇ.
0: ನಿಮಗೂ ಕೂಡ ಧನ್ಯವಾದಗಳು.
1: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ ಮಹತ್ವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:30. ಈಗ ಸೇವಾ ವಾಹಿನಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಸೇವಾ ವಾಹಿನಿ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ 2027 ವಿಸ್ತರಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಅಂಚೆ ಕಚೇರಿಯೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದೆ. ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4 ತನಕ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು, ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಪಾಲಕರ ಪತ್ತೆಗಾಗಿ ಇಲ್ಲೆರಡು ಪ್ರಕಟಣೆ ಇದೆ, ಗಮನಿಸಿ. ಕಳೆದ May 31 ರಾತ್ರಿ 10:45 ಸಮಯದಲ್ಲಿ ಮಂಡ್ಯ ರೈಲ್ವೆ ಪೊಲೀಸ್ ಠಾಣೆಯ ಬಳಿ ಒಂದು ವಾರದ ಹೆಣ್ಣು ಮಗು ಸಿಕ್ಕಿದೆ. ಪ್ರಸ್ತುತ ಮಗು ವಿಕಸನ ಜೋಗುಳ ದತ್ತು ಸಂಸ್ಥೆಯಲ್ಲಿ ಪಾಲನೆ ಪೋಷಣೆಯಲ್ಲಿದೆ. ಹೆಸರು ಸಂಸ್ಕೃತಿ ಎಂದು ಇಡಲಾಗಿದೆ. ಒಂದು ವಾರದ ಹೆಣ್ಣು ಮಗು, ದುಂಡುಮುಖ, ಸಾಧಾರಣ ಶರೀರ, ಗಿಡ್ಡ ಮೂಗು, ತಲೆಯಲ್ಲಿ 1/2 ಉದ್ದದ ಕಪ್ಪು ಕೂದಲಿದೆ, ಬಿಳಿ ಬಣ್ಣ ಇರುತ್ತದೆ. ಪೋಷಕರು ಪಾಲಕರು ಯಾರಾದರೂ ಇದ್ದಲ್ಲಿ ಕೂಡಲೇ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಈ ಮೂಲಕ ತಿಳಿಸಲಾಗಿದೆ. ದೂರವಾಣಿ ಸಂಖ್ಯೆ 0821-2516-579, ಮೈಸೂರು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 2287-1291. ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ಕಳೆದ October 2 ಭವಾನಿ ಎಂಬ 5 ಹೆಣ್ಣು ಮಗು ಪತ್ತೆಯಾಗಿದೆ. ರೈಲ್ವೆ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಯವರು ಮಗುವನ್ನು ರಕ್ಷಿಸಿ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ದಾಖಲು ಮಾಡಿದ್ದಾರೆ. ತಂದೆ ತಾಯಿ ಹೆಸರು ತಿಳಿದು ಬಂದಿಲ್ಲ. 5'3.3" ಎತ್ತರವಿದೆ. ಕೋಲುಮುಖ, ಸಾಧಾರಣ ಶರೀರ, ದುಂಡಾದ ಮಗು, ತಲೆಯಲ್ಲಿ 1" ಕಪ್ಪು ಕೂದಲಿದೆ, ಗೋಧಿ ಬಣ್ಣ, ಎಡಗೈನ ತೋಳಿನಲ್ಲಿ ಕಪ್ಪು ಮಚ್ಚೆ ಇರುತ್ತದೆ, ಕನ್ನಡ ಭಾಷೆ ಬರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-2516-579. ಸೇವಾ ವಾಹಿನಿ ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ 0800. ಕೇಳಿ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ.

0: ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರಿ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ದು, ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ದವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ದತಿ, ಕೃತಕ ಬುದ್ದಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರದ ಕರಡನ್ನು ಸಿದ್ದಪಡಿಸಲಾಗುವುದು. ನಾಳೆ ನಡೆಯಲಿರುವ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾಂಡ್ ಅನ್ನು ಕರ್ನಾಟಕದ ಕಾರವಾರ ನೌಕಾ ನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡಾ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿ ಭಾಗಗಳನ್ನು ಹೊಂದಿದೆ.

0: ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ಧ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 ಟಿಎಂಸಿ ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 ಟಿಎಂಸಿಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲೇ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ. ಕೇಂದ್ರ ಶಿಕ್ಷಣ ಸಚಿವ

0: ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ. ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯಸೇನ್ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:45:25. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಅಪರಾಜಿತೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಬಿಕೆ ಸುಮಿತ್ರ ಅವರು ಹಾಡಿರುವ ಗೀತೆ, ಸಾಹಿತ್ಯ ತರಾಸು ಅವರದು, ರಾಜನ್ ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: 7 ಸುತ್ತಿನ ಕೋಟೆ ಚಿತ್ರಕ್ಕಾಗಿ ವಿ ಮನೋಹರ್ ಅವರು ಬರೆದಿರುವ ಗೀತೆ ಎಲ್ ವೈದ್ಯನಾಥನ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು.

ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಗುವ ಹೂವು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಆರ್ ಎನ್ ಸುದರ್ಶನ್.

0: ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪಡುವಾರಹಳ್ಳಿ ಪಾಂಡವರ ಚಿತ್ರಕ್ಕಾಗಿ ಕಸ್ತೂರಿ ಶಂಕರ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ವಿಜಯ ಭಾಸ್ಕರ್ ಅವರಿಂದ ಸಂಗೀತ ನಿರ್ದೇಶನ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸ್ಪೆಷಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇಂಡಿಯಾ ಫ್ಲಾಗ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಇಂಡಿಯನ್ಸ್ ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ, ಅಥವಾ ಬೇರೆ ಬೇರೆ ಕಂಟ್ರಿಯವ್ರು ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ ಚದುರಂಗ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ರಾಜ್ಕುಮಾರ್ ಭಾರತಿ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಅದು ಬೆಂಕಿಯ ಮುಂದೆ ಚಳಿಕಾಸುತ್ತ ವಿಷಣ್ಣನಾಗಿ ಕೂತು ಶೇಂಗಾ ತಿನ್ನುವುದಲ್ಲ, ಅದೇ ಬೆಂಕಿ ಚಟ ಪಟ ಅನ್ನುತ್ತ ಸಿಕ್ಕಿದ್ದೆಲ್ಲ ನುಂಗಿ ನೊಣೆಯುವ ಉರಿಜ್ವಾಲೆಯ ಕೆನ್ನಾಲಿಗೆ.
0: ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನವಾಚನ.
2: ಭಾರದ್ವಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆ ಕಲ್ಯಾಣ್ ಅವರ ಗೀತೆ ಮೈ ಆಟೋಗ್ರಾಫ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಕವಿರಾಜ್ ಅವರ ಗೀತೆ, ಆರ್ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನ, ಚಪ್ಪಾಳೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಉದಿತ್ ನಾರಾಯಣ್, ನಾಗಚಂದ್ರಿಕಾ ಹಾಗೂ ಸಂಗಡಿಗರು.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಚಲಿಸದ ಸಾಗರ ಚಿತ್ರಕ್ಕಾಗಿ ಸತ್ಯಂ ಅವರು ಸಂಗೀತ ನಿರ್ದೇಶನ ಮಾಡಿರುವ ಚಿ ಉದಯಶಂಕರ್ ಅವರ ಗೀತೆ. ಮೂಡಿ ಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಚೆಲ್ಲಾಟ ಚಿತ್ರಕ್ಕಾಗಿ ಗೀತೆಯನ್ನು ಬರೆದಿದ್ದಾರೆ ಗೋಟೂರಿ, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗುರುಕಿರಣ್, ಹಾಡಿದ್ದಾರೆ ಮುರಳಿ ಮೋಹನ್ ಹಾಗೂ ಶಮಿತಾ ಮಲ್ಲಾಡ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಚಂಡಿ ಚಾಮುಂಡಿ ಚಿತ್ರಕ್ಕಾಗಿ ಸತ್ಯಂ ಅವರು ಸಂಗೀತ ನಿರ್ದೇಶನ ಮಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮ

ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೆರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೊಡ್ಡರಂಗೇಗೌಡ ಅವರ ಗೀತೆಯನ್ನು ಜಿಕೆ ವೆಂಕಟೇಶ್ ಅವರ ಸಂಗೀತ ಅನುದರ್ಶನದಲ್ಲಿ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಮಂಜುಳಾ ಗುರುರಾಜ್. ಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ?

ಚಂದ್ರಲೇಖಾ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹೊರಹಾಡಿರುವ ಗೀತೆ, ವಿಜಯಾನಂದ ಅವರ ಸಂಗೀತ ನಿರ್ದೇಶನ, ದೊಡ್ಡರಂಗೇಗೌಡ ಅವರ ಗೀತ ಸಾಹಿತ್ಯ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ನೀವೀಗ ಕೇಳಿದ ಗೀತೆ ಮಲ್ಲಿಗೆ ಸಂಪಿಗೆ ಚಿತ್ರದ್ದು. ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ವಿಜಯಭಾಸ್ಕರ್ ಅವರಿಂದ ಸಂಗೀತ ನಿರ್ದೇಶನ.
1: ಯೋಗವಾಣಿ ಯೋಗವಾಣಿ
0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
1: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
1: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ
4: ಯೋಗವಾಣಿ ಯೋಗವಾಣಿ.

ಮಕ್ಕಳೇ ದೇವರು ಚಿತ್ರಕ್ಕಾಗಿ ಸತ್ಯಂ ಅವರ ಸಂಗೀತ ನಿರ್ದೇಶನ ಮಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅಂದದ ಕೃಷ್ಣನ ಮುರಳಿಯು ಗೋಪಿ ಇಲ್ಲಿಗೆ ಬಾರೆಂದು ಹೇಳಲು ಸುಮ್ಮನೆ ನಲಿಯಿತು ಗೋಪಿಗೆ ಒಡಲೇ ಮುದದಿಂದ.

ಇನ್ನು ಮುಂದೆ ಆರ್ ಎನ್ ಜಯಗೋಪಾಲ್ ಅವರ ಮತ್ತೊಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹೃದಯ ದೀಪ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಮೊಗ್ಗಿನ ಮಾಸು ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಹಾಗೂ ಪ್ರಿಯಾ ಹಿಮೇಶ್, ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ಮನೋಮೂರ್ತಿಯವರಿಂದ ಸಂಗೀತ ನಿರ್ದೇಶನ.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30 ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ವೇಳೆ ಸರಿಯಾಗಿ 9:57:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಸ್ಪೆಷಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಇಂಡಿಯಾ ಫ್ಲಾಗ್ನ ಕ್ಯಾರಿ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಇಂಡಿಯನ್ಸ್ ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ, ಅಥವಾ ಬೇರೆ ಬೇರೆ ಕಂಟ್ರಿಯವ್ರು ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
3: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
5: ವೇಳೆ ಸರಿಯಾಗಿ 10:10 ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವೈಲಿನ್ ವಾದನ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದಾರೆ ಎಚ್ಎಲ್ ಶಿವಶಂಕರ ಸ್ವಾಮಿ, ಘಟ ರಘುನಂದನ್ ರಾವ್ ಅವರದು. ಕಾರ್ಯಕ್ರಮದ ಆರಂಭಕ್ಕೆ ತ್ಯಾಗರಾಜರ ಕೃತಿ ನಾದ ಸುಧಾ, ಆರಭಿ ರಾಗ ರೂಪಕತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಕೇಳುತ್ತಿದ್ದರೆ, ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದವರು ಎಚ್.ಎಲ್. ಶಿವಶಂಕರ ಸ್ವಾಮಿ, ಘಟ ರಘುನಂದನ್ ರಾವ್ ಅವರದು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
2: ಅದು ಬೆಂಕಿಯ ಮುಂದೆ ಚಳಿಕಾಸುತ್ತ ವಿಷಣ್ಣನಾಗಿ ಕೂತು ಶೇಂಗಾ ತಿನ್ನುವುದಲ್ಲ, ಅದೇ ಬೆಂಕಿ ಚಟ ಪಟ ಅನ್ನುತ್ತ ಸಿಕ್ಕಿದ್ದೆಲ್ಲ ನುಂಗಿ ನೊಣೆಯುವ ಉರಿ ಜ್ವಾಲೆಯ ಕೆನ್ನಾಲಿಗೆ.
1: ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಸ್ಪೆಷಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇಂಡಿಯಾ ಫ್ಲಾಗ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಇಂಡಿಯನ್ಸ್ ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ, ಅಥವಾ ಬೇರೆ ಬೇರೆ ಕಂಟ್ರಿಯವ್ರು ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮೊದಲಿಗೆ ಗುನಾಹ್ ಚಿತ್ರದ ಈ ಹಾಡು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್

0: கன்சல்டன்ட் கேஸ்ட்ரோ என்டராலஜிஸ்ட் டாக்டர் ராமகிருஷ்ணா. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಈಗ ಕೇಳಿ ಗುಪ್ತ ಚಿತ್ರದ ಈ ಹಾಡು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 11:35. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರ ಮೈ ಆಟೋಗ್ರಾಫ್. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ರಶ್ಮಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಭಾರದ್ವಾಜ್.

ವಂದನ ಕಳಿಸಿದ್ದಾರೆ. ನನ್ನ ಆಪ್ತಗಳಿತೆ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 6/7/26 ಸೋಮವಾರ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಆಲಿಸಿ ಆಲೋಚಿಸಿ ಉತ್ತರಿಸಿ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿತ್ತು. ದಿಗ್ವಿಜಯ್ರವರು ಹಾಗೂ ಕೀರ್ತನಾರವರು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಇವರಿಗೆ ನನ್ನ ಧನ್ಯವಾದಗಳು. ದಿನಾಂಕ 9/7/26 ಗುರುವಾರ ರಾತ್ರಿ 10 ಗಂಟೆಗೆ ಪ್ರಸಾರವಾದ ನಾಟಕ ಕರಡಿಯ ಕುಣಿಸುತ್ತ ನನ್ನನ್ನು ಹಳೆಯ ನೆನಪಿಗೆ ಕರೆದೊಯ್ತು. ನಾವು ಚಿಕ್ಕವರಿದ್ದಾಗ ಕರಡಿಯ ಕುಣಿತವನ್ನು ತುಂಬ ಸಲ ನೋಡಿದ್ದೇನೆ. ಆದರೆ ಈಗ ಕಾಲ ಬದಲಾಗಿದೆ. ವನ್ಯಜೀವಿಗಳನ್ನು ಸಂರಕ್ಷಿಸುವ ಕಾಯ್ದೆ ಜಾರಿಗೆ ಬಂದಾಗ ಪ್ರಾಣಿ ಹಿಂಸೆ ತಪ್ಪಿತ್ತು. ಈ ನಾಟಕ ತುಂಬ ಉತ್ತಮವಾದ ಸಂದೇಶವನ್ನು ನೀಡಿತು. ಈ ನಾಟಕದ ನಿರ್ಮಾಣಕಾರರಾದ ಜಿ ಶಾಂತಕುಮಾರ್ ಅವರಿಗೆ ನನ್ನ ಅಭಿನಂದನೆಗಳು. ಹಾಗೆಯೇ 10/7/26 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಋತುಮಾನ ಕಾರ್ಯಕ್ರಮದಲ್ಲಿ ನಿಮಗೆ ಬಂದ ಮೊದಲ ಸಂಬಳದ ಅನುಭವದ ವಿಷಯವನ್ನು ಕುರಿತು ಅರ್ಚನಾ ಆರ್ಯರವರು ನಡೆಸಿಕೊಟ್ಟ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇವರಿಗೆ ನನ್ನ ವಂದನೆಗಳು. ಅಂದೇ ರಾತ್ರಿ 7:45 ಪ್ರಸಾರವಾದ ಸಣ್ಣ ಕಥೆ ಕಥೆಗಾರ್ತಿಯ ಸಾವು ಉತ್ತಮವಾಗಿತ್ತು. ನಂತರ ಪ್ರಸಾರವಾದ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಪುಸ್ತಕದ ಮನೆಯ ಪದ್ಮಶ್ರೀ ಪುರಸ್ಕೃತರಾದ ಅಂಕೇಗೌಡ ಅವರ ಜೊತೆ ಡಾಕ್ಟರ್ ಮೈಸೂರು ಉಮೇಶ್ರವರು ನಡೆಸಿದ ಸಂದರ್ಶನ ತುಂಬ ಅದ್ಭುತವಾಗಿತ್ತು. ಅವರು ಪುಸ್ತಕದ ಸಂಗ್ರಹಣೆ ಹೇಗೆ ಮಾಡುತ್ತಿದ್ದರು, ಅವರು ನಡೆದು ಬಂದ ದಾರಿ, ತಮ್ಮ ಅನುಭವಗಳನ್ನೆಲ್ಲ ತುಂಬ ಚೆನ್ನಾಗಿ ಹಂಚಿಕೊಂಡರು. ಅಂಕೇಗೌಡರಿಗೆ ಹಾಗೂ ಇವರನ್ನು ಸಂದರ್ಶಿಸಿದ ಡಾಕ್ಟರ್ ಮೈಸೂರು ಉಮೇಶ್ರವರಿಗೆ ನನ್ನ ಧನ್ಯವಾದಗಳು. ಹಾಗೆ ಸಹನಾರವರು ನಡೆಸಿಕೊಡುತ್ತಿರುವ ವರ್ತಮಾನ ವೃತ್ತಾಂತ ಕಾರ್ಯಕ್ರಮವು ಸಹ ಅತ್ಯುತ್ತಮವಾಗಿದೆ. ಹಾಗೆಯೇ 3ನೇ ಭಾನುವಾರ ಪ್ರಸಾರವಾಗುತ್ತಿರುವ ಕನ್ನಡದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಗೋವಿಂದೇಗೌಡರು ಚೆನ್ನಾಗಿ ನಡೆಸಿಕೊಟ್ಟರು. ಇವರಿಗೆ ನನ್ನ ಅಭಿನಂದನೆಗಳು. ಕಸ್ತೂರಿ ಮಾತ್ರೆ ನಗೆ ಜಾತ್ರೆ ಕಾರ್ಯಕ್ರಮ ನಗುವಿನ ಅಲೆಯನ್ನು ತರಿಸಿತು. ಎಲ್ಲ ಕಾರ್ಯಕ್ರಮಗಳು ಚಂದ ಎಂದು ಹೇಳ್ತಾರೆ ಅಶ್ವಿನಿ ಡಿ ಅವರು ನಂಜನಗೂಡು ತಾಲೂಕಿನಿಂದ. ಹಾಗೆಯೇ ಜಯಕುಮಾರಿ ಪಿರಿಯಾಪಟ್ಟಣದಿಂದ ನಮಗೆ ಪತ್ರವೊಂದನ್ನು ಕಳಿಸಿದ್ದಾರೆ. ನನ್ನೊಲವಿನ ಆಕಾಶವಾಣಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ದಿನ ಪ್ರಸಾರವಾಗುವ ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ. ಚಿಂತನ, ಸಸ್ಯಸಿರಿ, ಪದ ಸಂಪದ, ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನನಗೆ ಇಷ್ಟ. ಹನ್ನೆರಡು ಏಳು 26ರಂದು ರಾತ್ರಿ 10 ಗಂಟೆಗೆ ಪ್ರಸಾರವಾದ ಜಯಚಾಮರಾಜ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅವರು ರಚಿಸಿದ ದೇವಿ ಸ್ತುತಿಗಳು ತುಂಬ ಸೊಗಸಾಗಿ ಮೂಡಿಬಂದವು ಮತ್ತು ಗಾನಕೋಗಿಲೆ ಎಸ್ ಜಾನಕಿಯವರ ಗೀತೆಗಳ ಸುರಿಮಳೆಯೇ ಸುರಿಯುತ್ತಿವೆ. ವರ್ಷಪೂರ್ತಿ ಇವರ ಹಾಡುಗಳನ್ನು ನೀವು ಪ್ರಸಾರ ಮಾಡಿದರೂ ಯಾರಿಗೂ ಬೇಜಾರಾಗಲ್ಲ. ಒಂದು ರೀತಿ ಎಸ್ ಜಾನಕಿ ಗೀತೋತ್ಸವ ಅಂತಲೇ ಹೇಳಬಹುದು. ಮತ್ತು ಮಂಗಳವಾರ ರಾತ್ರಿ 8 ಗಂಟೆಯಲ್ಲಿ ಪ್ರಸಾರವಾದ ಕಂಗಳು ವಂದನೆ ಹೇಳಿವೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಕೀರ್ತನ ಮತ್ತು ಶ್ರೀಮಾನ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಒಂದು ಗಂಟೆ ಸಮಯ ಇದ್ದರೆ ಚೆನ್ನಾಗಿರುತ್ತದೆ. ಏಕೆಂದರೆ ಕಾರ್ಯಕ್ರಮ ನಡೆಸಿಕೊಡುವವರು ಮಾತನಾಡಬೇಕು, ಸೆಲೆಬ್ರಿಟಿಗಳು ಮಾತನಾಡಬೇಕು, ಜೊತೆಗೆ ಹಾಡನ್ನು ಹಾಕಬೇಕು. ಹೀಗಿರುವಾಗ 1/2 ಗಂಟೆ ಸಾಲಲ್ಲ. ಮತ್ತು 14/7 ಮಂಗಳವಾರ ಬೆಳಗ್ಗೆ 11 ಗಂಟೆಯಲ್ಲಿ ಪ್ರಸಾರವಾದ ವರ್ತಮಾನ ವೃತ್ತಾಂತ ಹಿರಿಯ ಪತ್ರಕರ್ತ ರವೀಂದ್ರ ಭಟ್ಟರು ತುಂಬ ಚೆನ್ನಾಗಿ ನಮ್ಮ ಮೈಸೂರಿನ ಬಗ್ಗೆ ತಿಳಿಸಿಕೊಟ್ಟರು. 15/7 ಬುಧವಾರ 12 ಗಂಟೆಯಲ್ಲಿ ಪ್ರಸಾರವಾದ ವನಿತಾ ವಿಹಾರದಲ್ಲಿ ರಂಗೋಲಿ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು. ಮತ್ತು ಬುಧವಾರ ರಾತ್ರಿ 10 ಗಂಟೆಯಲ್ಲಿ ಪ್ರಸಾರವಾದ ಜನಪದ ಕಾರ್ಯಕ್ರಮದಲ್ಲಿ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮತ್ತು ಬಸವರಾಜಯ್ಯ ಮತ್ತು ಸಂಗಡಿಗರು ಹಾಡಿದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂದವು. ನಡೆಸಿಕೊಟ್ಟ ಮೈಸೂರು ಉಮೇಶ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಭಾನುವಾರ ರಾತ್ರಿ 8 ಗಂಟೆಯಲ್ಲಿ ಪ್ರಸಾರವಾದ ಫಸ್ಟ್ ಫಿಲಂ ತುಂಬ ಚೆನ್ನಾಗಿತ್ತು. ನಡೆಸಿಕೊಟ್ಟ ಶ್ರೀಮಾನ್ರವರಿಗೆ ಧನ್ಯವಾದಗಳು ಎಂದು ನಮಗೆ ಜಯಶ್ರೀ ಪಿರಿಯಾಪಟ್ಟಣದಿಂದ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ನಮ್ಮೂರ ಮಂದಾರ ಹೂವೆ, ಹಾಡಿದ್ದಾರೆ ಚಿತ್ರ. ಸಂಗೀತ ನಿರ್ದೇಶಕರು ಇಳಿಯರಾಜ

ಡಾಕ್ಟರ್ ಸಿ ನಾಗಣ್ಣರವರು ನಮಗೆ ಪತ್ರವೊಂದನ್ನು ಕಳಿಸಿದ್ದಾರೆ. ಗಾನಕೋಗಿಲೆ ಎಸ್ ಜಾನಕಿ ಅವರ ನೆನಪಿನಲ್ಲಿ, ಪ್ರಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ತಮ್ಮ 88ನೆಯ ವಯಸ್ಸಿನಲ್ಲಿ ಇದೇ ತಿಂಗಳು ದಿನಾಂಕ 11ರಂದು ದೇಹತ್ಯಾಗ ಮಾಡಿದರು. ಆ ಹಿನ್ನೆಲೆಯಲ್ಲಿ ಮೈಸೂರು ಆಕಾಶವಾಣಿ ಎಸ್ ಜಾನಕಿಯವರ ಮರೆಯಲಾಗದ ಹಾಡುಗಳನ್ನು ಪ್ರಸಾರ ಮಾಡುವ ಮೂಲಕ ಶ್ರೋತೃಗಳ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿರುವುದು ಅತ್ಯಂತ ಅನುಕರಣೀಯ ಮಾರ್ಗವಾಗಿದೆ. ಎಸ್ ಜಾನಕಿಯವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ಘಟಿಕೋತ್ಸವದ

ನಿರೂಪಣೆ ನನ್ನ ಪಾಲಿಗೆ ಬಂದಿತ್ತು. ಕುಲಪತಿಗಳ ಕಕ್ಷೆಯಿಂದ ಕ್ರಾಫರ್ಡ್ ಭವನದ ಸಭಾಂಗಣಕ್ಕೆ ಕರೆದೊಯ್ಯುವಂತಹ ಸಮಯದಲ್ಲಿ ಸಭೆಗೆ ನಿಮ್ಮನ್ನು ಪರಿಚಯಿಸುವ ಗುರುತರ ಜವಾಬ್ದಾರಿ ನನ್ನದು ಎಂದು ನಾನು ವಿನಯಪೂರ್ವಕವಾಗಿ ನೋಡಿದಾಗ ಐ ಆಮ್ ರಿಯಲಿ ಆನರ್ಡ್ ಎಂದು ಚಾಚಿ ತಬ್ಬಿಕೊಂಡರು. ಛಾಯಾಚಿತ್ರಕಾರ ಚಿತ್ರ ತೆಗೆಯಲು ಮುಂದಾದಾಗ ಬಹಳ ಸಂಭ್ರಮಪಟ್ಟರು. ಎಸ್ ಜಾನಕಿಯವರ ತಾಯಿ ವಾತ್ಸಲ್ಯದ ಅರಿವು ನನಗೆ ಆಗ ಆಯಿತು. ಡಾಕ್ಟರೇಟ್ ಪದವಿ ಸ್ವೀಕರಿಸಿದ ಮೇಲೆ ಅವರು ತಮ್ಮ ಎವರ್ಗ್ರೀನ್ ಸಾಂಗ್ ಗಗನವು ಎಲ್ಲೋ ಭೂಮಿ ಎಲ್ಲೋ ಅನ್ನು ಹಾಡ್ತಾ ಇದ್ದಂತೆ ಸಭೆಯಲ್ಲಿದ್ದ ಮಂದಿ ಸಂಭ್ರಮದಲ್ಲಿ ತೇಲಿಹೋದರು. ಅದು ನನಪಾಲಿಗೆ ಮರೆಯಲಾಗದ ಅನುಭವ. ಎಸ್ ಜಾನಕಿಯವರನ್ನು ದಕ್ಷಿಣ ಭಾರತದ ಕೋಗಿಲೆ ಎಂದು ಕರೆಯುವುದು ಅವರನ್ನು ಕುಕ್ಕಿಸಿದ ಹಾಗೆ ಆಗುತ್ತದೆ. ವಾಸ್ತವವಾಗಿ ಅವರು ಅಖಂಡ ಭಾರತದ ಕೋಗಿಲೆ. ಆಶಾ ಭೋಸ್ಲೆಯವರು ಇದೇ ವರ್ಷ ಏಪ್ರಿಲ್ 12ರಂದು ವಿಧಿವಶರಾದರು. ಲತಾ ಮಂಗೇಶ್ಕರ್ರವರು 2022ರಲ್ಲಿ ನಿಧನರಾದರು. ಪಿ ಸುಶೀಲಾ ಅವರು ನವೆಂಬರ್ ತಿಂಗಳಿನಲ್ಲಿ 91ಕ್ಕೆ ಪ್ರವೇಶಿಸುತ್ತಾರೆ. ಈ ನಾಲ್ಕು ಮಂದಿ ಗಾಯಕಿಯರ ಕೊಡುಗೆಯನ್ನು ನೆನೆದರೆ ಜಗತ್ತಿನ ಯಾವ ಭಾಗದಲ್ಲೂ ಇವರ ಸಾಧನೆಯನ್ನು ಸರಿಗಟ್ಟುವಂಥ ಉದಾಹರಣೆ ನಮಗೆ ಸಿಕ್ಕುವುದಿಲ್ಲ. ಈ ನಾಲ್ವರು ಸಾಧಕರ ಪೈಕಿ ಎಸ್ ಜಾನಕಿಯವರು ಎದ್ದು ಕಾಣುತ್ತಾರೆ. ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದು ಒಂದೇ ವರ್ಷ. ಉಳಿದಂತೆ ನಿಸರ್ಗವೇ ನೇರವಾಗಿ ಅವರಿಗೆ ಸಂಗೀತವನ್ನು ಕಲಿಸಿದೆ. ಅಂತಹ ಅಪ್ರತಿಮ ಪ್ರತಿಭಾವಂತೆ ಅವರು. ಅವರು ಪಂಚಭೂತಗಳಲ್ಲಿ ಒಂದಾದಾಗ ಇಡೀ ದಕ್ಷಿಣ ಭಾರತ ಯುಕ್ತಿ ರೀತಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿತ್ತು. ಆದರೆ ಉತ್ತರ ಭಾರತದಲ್ಲಿ ಜಾನಕಿ ಅಮ್ಮನವರ ಮಹತ್ವ ಗೋಚರವಾಗಿರಲಿಲ್ಲ. ಉತ್ತರ ಭಾರತದ ಗಾಯಕರ ಹಾಡುಗಳು ದಕ್ಷಿಣದಲ್ಲಿ ಚಿರಪರಿಚಿತವಾಗುವ ತರಹ ದಕ್ಷಿಣದ ಹಾಡುಗಳು ಉತ್ತರದಲ್ಲಿ ಜನರನ್ನು ತಲುಪುವುದಿಲ್ಲ. ಜಾನಕಿಯವರು ಕುಶಲವಾಗಿ ಬದುಕಿದವರು. ಆದಾಗ್ಯೂ ಉತ್ತರದವರ ಅಸಡ್ಡೆ ಅವರ ಮನಸ್ಸಿಗೆ ನೋವುಂಟು ಮಾಡಿತು. ಹಾಗಾಗಿ ಅವರು 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ತಮಗೆ ಘೋಷಣೆಯಾದಾಗ ನಯವಾಗಿ ಅದನ್ನು ನಿರಾಕರಿಸಿದರು. ಭಾರತ ರತ್ನವಲ್ಲದೆ ಅದಕ್ಕಿಂತ ಕಡಿಮೆಯದು ನನಗೆ ಬೇಡ ಎಂಬ ದಿಟ್ಟತನ ಪ್ರದರ್ಶಿಸಿದರು. 1974ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದವರೆಂದು ಲತಾ ಮಂಗೇಶ್ಕರ್ ಅವರಿಗೆ ಬಿರುದು ನೀಡಿತು. 1948ರಿಂದ 1974ರ ಅವಧಿಯನ್ನು ಪರಿಗಣಿಸಿ ಲತಾರವರು 25,000 ಹೆಚ್ಚು ಹಾಡುಗಳನ್ನು ಹಾಡಿದವರೆಂದು ಘೋಷಿಸಿತು. ಮೊಹಮ್ಮದ್ ರಫಿಯವರ ಅವರು ತಕ್ಷಣ ಪ್ರತಿಕ್ರಿಯಿಸಿ ಈ ಘೋಷಣೆ ಸರಿಯಲ್ಲ, ನಾನು ಸುಮಾರು 28,000 ಹಾಡುಗಳನ್ನು ಹಾಡಿರುವೆ ಎಂದಿದ್ದರು. ಅದಾದ ಬಳಿಕ ನನ್ನ ಹಾಡುಗಳ ಲೆಕ್ಕವನ್ನು ನಾನು ಇಟ್ಟಿಲ್ಲ. ಗಿನ್ನಿಸ್ ದಾಖಲೆಯವರಿಗೆ ಯಾವ ಮೂಲದಿಂದ ಲೆಕ್ಕ ಸಿಕ್ಕಿತೋ ನನಗೆ ಗೊತ್ತಿಲ್ಲ ಎಂದು ಲತಾ ಮಂಗೇಶ್ಕರ್ ಹೇಳಿಕೆ ಕೊಟ್ಟರು. 1991ರಲ್ಲಿ ಗಿನ್ನಿಸ್ ದಾಖಲೆಯಿಂದ ಲತಾರವರ ಹೆಸರನ್ನು ತೆಗೆಯಲಾಯಿತು. ಈ ಹಿನ್ನೆಲೆಯಲ್ಲಿ ಹೇಳುವುದಾದರೆ ನಮ್ಮಲ್ಲಿ ನಿಖರವಾಗಿ ದಾಖಲಿಡುವ ಪದ್ಧತಿ ಚಾಲ್ತಿಗೆ ಬರಬೇಕು, ಅಂದಾಜು ಮಾಡುವ ಪ್ರವೃತ್ತಿ ನಿಲ್ಲಬೇಕು. ಎಸ್ ಜಾನಕಿಯವರು ಅಜರಾಮರ. ಅವರ ಹಾಡುಗಳ ಲೆಕ್ಕವು ನಿಖರವಾಗಿ ಆಗಲಿ. ಅವರ ನೆನಪನ್ನು ಚಿರಸ್ಥಾಯಿಗೊಳಿಸುತ್ತಿರುವ ತಮಗೆ ಧನ್ಯವಾದಗಳು ಎಂದು ನಮಗೆ ಪತ್ರವನ್ನು ಬರೆದಿದ್ದಾರೆ ಪ್ರೊಫೆಸರ್ ಸಿ ನಾಗಣ್ಣರವರು. ಈಗ ಕೇಳೋಣ ಸೈಕೋ ಚಿತ್ರದ ಒಂದು ಗೀತೆ. ಗೀತೆಯ ಗಾಯಕರು ಹರಿಚರಣ್ ಮತ್ತು ಸೈಂದವಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಡಾಕ್ಟರ್ ಮೈಸೂರು ಉಮೇಶ್ ಅವರ ಸಂದರ್ಶನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ 10/7/26 ರಾತ್ರಿ 8 ಮೂಡಿಬಂತು. ತನ್ನ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿದ್ದರೂ ಪುಸ್ತಕ ಪ್ರೇಮದ ಗೀಳು ಹಚ್ಚಿಕೊಂಡು ಇಂದಿಗೂ ಪುಸ್ತಕದ ಒಡನಾಟ ಹೊಂದಿರುವ ಶ್ರೀ ಅಂಕೇಗೌಡ ಸಾಧನೆ ಪ್ರೇರಣಾತ್ಮಕ ಮತ್ತು ವರ್ಣನಾತೀತ. ಅಂಕೆ ಮೀರಿದ ಪುಸ್ತಕ ಪ್ರೇಮದ ಶ್ರೀಯುತರಿಗೆ ಮತ್ತು ಸಂದರ್ಶನ ಪ್ರಸಾರಕ್ಕಾಗಿ ವಂದನೆಗಳು. ಸಾಪ್ತಾಹಿಕವಾಗಿ ಪ್ರಸಾರವಾಗಿರುವ ನೆನಪಿನಂಗಳದಲ್ಲಿ ಕಳೆದ ಶನಿವಾರ 18/7/26 ಚಲನಚಿತ್ರ ಸಾಹಿತಿ ಶ್ರೀ ಕುಣಿಗಲ್ ನಾಗಭೂಷಣ್ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಗಿ ಬಂದ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ನೆರೆ ರಾಜ್ಯದ ಚಲನಚಿತ್ರ ನಾಯಕ ನಟ ರಜನಿಕಾಂತ್ ಅವರನ್ನು ನೆನಪಿಸಿಕೊಂಡರು. 40 ಹಿಂದೆ ಮೈಸೂರಿನ ಕೆಆರ್ ವೃತ್ತದಲ್ಲಿನ ತಮಿಳು ಚಲನಚಿತ್ರದ ಚಿತ್ರೀಕರಣದ ವೇಳೆ ಜನಸಾಗರದ ಮಧ್ಯದಲ್ಲಿ ನಿಂತಿದ್ದ ಕುಣಿಗಲ್ ನಾಗಭೂಷಣ್ ಮತ್ತು ದಂಪತಿಯನ್ನು ಗಮನಿಸಿದ ರಜನಿಕಾಂತ್ ಅವರು ನಾಗಭೂಷಣ್ ದಂಪತಿಯನ್ನು ತಮ್ಮ ಬಳಿ ಕರೆದು ಬಹಳ ಆತ್ಮೀಯವಾಗಿ ಮಾತನಾಡಿಸಿದ್ದು ನನ್ನ ನೆನಪಿನಂಗಳಕ್ಕೆ ಬಂತು. ಮೈಸೂರು ಆಕಾಶವಾಣಿ ಕೇಂದ್ರ ಸಿಬ್ಬಂದಿ ವರ್ಗದವರು ತಮ್ಮನ್ನು ತೊಡಗಿಸಿಕೊಂಡು ದೇವನೂರು ಮಹಾದೇವ ಅವರ ನಾಟಕೋತ್ಸವದ ಸರಣಿಯ ಪ್ರಥಮವಾಗಿ ಅಮಾಸಾ ನಾಟಕ ಶನಿವಾರ 18/6/2026 ರಾತ್ರಿ ಪ್ರಸಾರವಾಯಿತು. ಗ್ರಾಮದ ಮತ್ತು ಗ್ರಾಮ ದೇವತೆಯ ಹಬ್ಬದ ಆಚರಣೆಯನ್ನು ಅಚ್ಚುಕಟ್ಟಾಗಿ ಕಣ್ಮುಂದೆ ಮೂಡಿಸಿತು. ಅಮಾಸಾ ಪಾತ್ರಧಾರಿಯಾಗಿ ಡಾಕ್ಟರ್ ಉಮೇಶ್ ಅವರ ನಟನೆ ನೈಜತೆಯ ಪ್ರತಿರೂಪದಂತಿತ್ತು. ನಾಟಕದ ಬಗ್ಗೆ ನನ್ನ ಅನಿಸಿಕೆ, ನಾಟಕದ ಅಂತ್ಯದ ಹಂತದಲ್ಲಿ ಮೊದಲ ವ್ಯಕ್ತಿಯ ಉಕ್ತಿಯನ್ನು ಬಿಡಬಹುದಿತ್ತು ಅಥವಾ ರೇಡಿಯೋ ನಾಟಕಕ್ಕಾಗಿ ಕೊಂಚ ಬದಲಾಯಿಸಿಕೊಂಡಿದ್ದರೆ ಸೂಕ್ತವೆನಿಸಿತ್ತು ಎಂದು ನಮಗೆ ಪತ್ರವನ್ನು ಕಳಿಸಿದ್ದಾರೆ HN ವಿಶ್ವನಾಥ್ ಸರಸ್ವತಿಪುರಂನಿಂದ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಿಲನ ಚಿತ್ರದ ಒಂದು ಗೀತೆ. ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಗೀತೆಯ ಗಾಯಕರು ಕುನಾಲ್ ಗಾಂಜಾವಾಲಾ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಅದು ಬೆಂಕಿಯ ಮುಂದೆ ಚಳಿಕಾಸುತ್ತ ವಿಷಣ್ಣನಾಗಿ ಕೂತು ಶೇಂಗಾ ತಿನ್ನುವುದಲ್ಲ, ಅದೇ ಬೆಂಕಿ ಚಟಪಟ ಅನ್ನುತ್ತ ಸಿಕ್ಕಿದ್ದೆಲ್ಲ ನುಂಗಿ ನೊಣೆಯುವ ಉರಿ ಜ್ವಾಲೆಯ ಕೆನ್ನಾಲಿಗೆ.
0: ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
2: ವೀಣಾ ಶ್ರೀಕಾಂತ್, ಅನಿತಾ ಅಶೋಕ್ ಸರಸ್ವತಿಪುರಂನಿಂದ ನಮಗೆ ಮಿಂಚಂಚೆಯೊಂದನ್ನು ಕಳಿಸಿದ್ದಾರೆ. ಸ್ವರದೇವತೆ ಎಸ್ ಜಾನಕಿ ಅಮ್ಮನವರ ಕುರಿತಾಗಿ ಜುಲೈ 17 ಪ್ರಸಾರವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ ಎಂದು ಮನದಾಳದಲ್ಲಿ ಮೂಡಿದ ಮಧುರ ಸ್ವರ, ನಾನು ನೀನು ಒಂದಾದ ಮೇಲೆ ಎಂಬ ಪ್ರೀತಿಯ ರಾಗವಾಗಿ ಹರಿದ ಅಮರನಾದ, ಕಂಗಳು ವಂದನೆ ಹೇಳಿದೆ ಎಂದು ಕನಸುಗಳು ಕಣ್ಮುಂದೆ ನಲಿದಾಗ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಂಬ ಹಂಬಲಕ್ಕೆ ಜೀವ ತುಂಬಿದ ಗಾನಸಿರಿ, ಬಯಸದೆ ಬಳಿ ಬಂದೆ ಎಂದು ಪ್ರೀತಿಯ ಹಾದಿಯಲ್ಲಿ ನಡೆದ ಹೃದಯಗಳಿಗೆ ಒಂದೇ ಒಂದು ಆಸೆಯು ಎಂದು ಹೊಸ ಕನಸುಗಳನ್ನು ಕಟ್ಟಿದ ಸಂಗೀತ ಮಾಯೆ, ಮಳೆಯ ಹನಿಯಂತೆ ಮೃದುವಾದ ಧ್ವನಿ, ಗಾಳಿಯ ನುಡಿಗಳಂತೆ ಸಿಹಿಯಾದ ಸ್ಪರ್ಶ, ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಉಳಿಯುವ ಆ ಗಾನಕೋಗಿಲೆಯು ಎಸ್ ಜಾನಕಿ. 1000 ಹಾಡುಗಳು ಕಾಲದೊಂದಿಗೆ ಕರಗಿದರೂ ಅವರ ಧ್ವನಿ ಮಾತ್ರ ಚಿರಂತನ. ಪ್ರತಿ ರಾಗದಲ್ಲೂ, ಪ್ರತಿ ನೆನಪಲ್ಲೂ ಜಾನಕಮ್ಮನ ಗಾಯನ ಸದಾ ಅಮರ. ಪ್ರಸ್ತುತಪಡಿಸಿದ ಜಿಎನ್ ಮಂಜುನಾಥ್ರವರಿಗೂ, ಪ್ರಸಾರ ಮಾಡಿದ ಮೈಸೂರು ಆಕಾಶವಾಣಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ತಿಳಿಸ್ತಾರೆ ನಮಗೆ ವೀಣಾ ಶ್ರೀಕಾಂತ್, ಅನಿತಾ ಅಶೋಕ್ ಸರಸ್ವತಿಪುರಂನಿಂದ. ಹಾಗೆಯೇ ಹೆಚ್ ಪಿ ಕಿರಣ್ ಅವರು ನಮಗೆ ಮಿಂಚಂಚಿಯೊಂದನ್ನು ಕಳಿಸಿದ್ದಾರೆ. ಪ್ರೀತಿಯ ಮೈಸೂರು ಆಕಾಶವಾಣಿ ನಿಲಯಕ್ಕೆ ಮೈಸೂರಿನಿಂದ ಎಚ್ ಪಿ ಕಿರಣ್ ಮಾಡುವ ನಮಸ್ಕಾರಗಳು. ದಿನಾಂಕ 17/7/2026 ಶುಕ್ರವಾರ ಬೆಳಗ್ಗೆ 10:30 12 ಗಂಟೆಯವರೆಗೂ ಮೂಡಿಬಂದ ವಿಶೇಷ ಕಾಮನಬಿಲ್ಲು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಆಕಾಶದಲ್ಲಿ ಕಾಮನಬಿಲ್ಲು ಮೂಡುವಂತೆ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಮೂಡಿದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾರತದ ಗಾನಕೋಗಿಲೆ, ಭಾರತ ದೇಶದ ಹೆಮ್ಮೆಯ ಗಾಯಕಿ ಡಾಕ್ಟರ್ ಎಸ್ ಜಾನಕಿ ಅವರ ಕುರಿತು ಶ್ರೀಯುತ ನವೀನ್ ಮತ್ತು ಪವನ್ ಅವರು ಅತ್ಯುತ್ತಮವಾಗಿ ತಮ್ಮ ಅನುಭವಗಳನ್ನು ವಿವರಿಸಿದರು. ಎಸ್ ಜಾನಕಿ ಅವರೊಂದಿಗೆ ಅವರ ಭಾವನಾತ್ಮಕ ಸಂಬಂಧ, ಅವರ ಊಟದ ಅಭಿರುಚಿ, ಅವರು ನೀಡಿದ ಕಾರ್ಯಕ್ರಮಗಳು ಹಾಗೂ ಅವರು ಆಸ್ಪತ್ರೆಯಲ್ಲಿ ಕಳೆದ ಕಡೆಯ ಕ್ಷಣಗಳು, ಹೀಗೆ ಸಮಗ್ರ ಅನುಭವವನ್ನು ಶ್ರೀಯುತ ನವೀನ್ ಮತ್ತು ಪವನ್ ಅವರು ವಿವರಿಸಿದರು. ಡಾಕ್ಟರ್ ಎಸ್ ಜಾನಕಿ ಅವರು ಒಂದು ವಿಶ್ವಕೋಶ, ಅವರ ಬಗ್ಗೆ ನಿಗದಿಯಾದ ಅವಧಿಯಲ್ಲಿ ಸಮಗ್ರ ಮಾಹಿತಿಯನ್ನು ಶ್ರೀಯುತ ನವೀನ್ ಮತ್ತು ಪವನ್ ಅವರು ವಿವರಿಸಿದರು. ಶ್ರೀಯುತ ಮಂಜುನಾಥ್ ಅವರು ಸಮಯೋಚಿತ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ತಕ್ಕ ಗೀತೆಗಳನ್ನು ಪ್ರಸಾರ ಮಾಡಿದರು. ಒಟ್ಟಿನಲ್ಲಿ ಗಾನಗಂಗೆಯ ವಿಹಾರವನ್ನು ಅತ್ಯುತ್ತಮವಾಗಿ ಶ್ರೋತೃಗಳಿಗೆ ಉಣಬಡಿಸಿದರು. ಶ್ರೋತೃಗಳು ಅತ್ಯುತ್ತಮ ಸಂದೇಶಗಳನ್ನು ಕಳುಹಿಸಿದರು. ಇಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಯುತ ಜಿಎನ್ ಮಂಜುನಾಥ್ ಅವರಿಗೂ ಹಾಗೂ ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು. ಅವರದೇ ಮತ್ತೊಂದು ಮಿಂಚಂಚೆ. ಪ್ರೀತಿಯ ಮೈಸೂರು ಆಕಾಶವಾಣಿಗೆ ಎಚ್ ಪಿ ಕಿರಣ್ ಮಾಡುವ ನಮಸ್ಕಾರಗಳು. ದಿನಾಂಕ 16/7/2026 ಗುರುವಾರ ಬೆಳಿಗ್ಗೆ 6:35 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಡಾಕ್ಟರ್ ಕುಲ್ದೀಪ್ ಎನ್ ಅವರು ಡಾಕ್ಟರ್ ಆರೋಗ್ಯ ವಿಮೆಗಳ ಮಹತ್ವಗಳನ್ನು ಮತ್ತು ವಿಮೆಗಳ ವಿಷಯದಲ್ಲಿ ಸಾಮಾನ್ಯ ಜನರು ನಿರ್ಲಕ್ಷಿಸುವ ತಪ್ಪುಗಳನ್ನು ಎತ್ತಿ ತೋರಿಸಿ ವಿಮೆಗಳು ಭವಿಷ್ಯಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ಮನಮುಟ್ಟುವಂತೆ ವಿವರಿಸಿದರು. ಶ್ರೀಯುತ ಕುಲ್ದೀಪ್ ಅವರಿಗೂ ಮೈಸೂರು ಆಕಾಶವಾಣಿ ನಿಲಯಕ್ಕೂ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. ಸ್ವರ್ಣಲತಾ ಮೈಸೂರಿನಿಂದ ನಮಗೆ ಮಿಂಚಂಚಿಯನ್ನು ಕಳಿಸಿದ್ದಾರೆ. ದಿನಾಂಕ 14 ಮಂಗಳವಾರ ರಾತ್ರಿ 10:30 ಪ್ರಸಾರವಾದ ಸವಿನೆನಪು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರು ವಿವಿಧ ಗಾಯಕರೊಂದಿಗೆ ಹಾಡಿದ ಗೀತೆಗಳು ಮತ್ತು 15:30 ಪ್ರಸಾರವಾದ ಗಾನ ಸರಸ್ವತಿ ಜಾನಕಿ ಅವರ ಕಂಠದಲ್ಲಿ ಮೂಡಿಬಂದ ಮಧುರ ಗೀತೆಗಳು ಅವರಿಗೆ ಗಾನ ಶ್ರದ್ಧಾಂಜಲಿಯನ್ನು ಅರ್ಪಿಸಿದಂತೆ ಇತ್ತು. 16 ಸವಿನೆನಪು ಗಾನಕೋಗಿಲೆ ಜಾನಕಿಯವರ ಮಂಜುಳನಾದದ ಗೀತೆಗಳು ಮುದ ನೀಡಿತು. 17 ಬೆಳಿಗ್ಗೆ ಪ್ರಸಾರವಾದ ಕಾಮನಬಿಲ್ಲು, ವಾವ್ ಅದ್ಭುತ, ನವೀನ್ ಹಾಗೂ ಅವರ ಗೆಳೆಯ ಪ್ರವೀಣ್ ಜಾನಕಿ ಅವರ ಅಂತರಂಗದ ಬದುಕನ್ನು ಎಳೆ ಎಳೆಯಾಗಿ ವಿವರಿಸಿದ ರೀತಿ ಅನನ್ಯವಾಗಿತ್ತು. ಅವರಿಂದ ಮಾಹಿತಿ ಸಂಗ್ರಹಿಸಿದ ರೀತಿ ಇಷ್ಟ ಆಯಿತು. ಮಂಜುನಾಥ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಆಕಾಶವಾಣಿಗೂ ಧನ್ಯವಾದಗಳು. ಬಾನುಲಿಯ ಮುಖಾಂತರ ಲಕ್ಷಾಂತರ ಶ್ರೋತೃಗಳ ಮೆಚ್ಚುಗೆಗೆ ಪಾತ್ರರಾದಿರಿ ಎಂದು ನಮಗೆ ತಿಳಿಸ್ತಾರೆ. ಈಗ ಕೇಳೋಣ ಸವಾರಿ ಚಿತ್ರದ ಒಂದು ಗೀತೆ. ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಸಂಗೀತ ನಿರ್ದೇಶನ ಮಣಿಕಾಂತ್ ಕದ್ರಿ ಅವರಿಂದ. ಗೀತೆಯ ಗಾಯಕರು ಕಾರ್ತಿಕ್ ಮತ್ತು ರೀಟಾ.

ಎಚ್ ಪಿ ಕಿರಣ್ ಅವರ ಮತ್ತೊಂದು ಮಿಂಚಂಚೆ ನಮ್ಮ ಕೈಲಿದೆ. ಪ್ರೀತಿಯ ಮೈಸೂರು ಆಕಾಶವಾಣಿ ನಿಲಯಕ್ಕೆ ಮೈಸೂರಿನಿಂದ ಎಚ್ ಪಿ ಕಿರಣ್ ಮಾಡುವ ನಮಸ್ಕಾರಗಳು. ದಿನಾಂಕ 18/7/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಗುಂಡ್ಲುಪೇಟೆ ಸಮೀಪದ ಗ್ರಾಮಗಳ ಬಗ್ಗೆ ಹಾಗೂ ಮಂಡ್ಯದ ಸಮೀಪದ ಗ್ರಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಶ್ರೀಯುತ ಡಾಕ್ಟರ್ ಮೈಸೂರು ಉಮೇಶ್ ಅವರು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದರು. ನಮ್ಮೂರ ಹೆಸರು ಕಾರ್ಯಕ್ರಮದ ಬಗ್ಗೆ ನನ್ನದೊಂದು ಸಲಹೆ. ಈ ಕಾರ್ಯಕ್ರಮದಲ್ಲಿ ಮಂಡ್ಯದ ಸಮೀಪದ ಗ್ರಾಮಗಳ ಬಗ್ಗೆ ಹಲವಾರು ವಾರಗಳಿಂದ ಪರಿಚಯಿಸ್ತಾ ಬಂದಿದ್ದೀರಿ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ಮತ್ತು ಚಾಮರಾಜನಗರದ ಹಲವಾರು ಗ್ರಾಮಗಳ ಬಗ್ಗೆ, ಹೆಡತಲೆ, ಹೆಮ್ಮರಗಾಲ, ಹಳೆಪುರ, ಬದನವಾಳು ಮುಂತಾದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ದೊರಕಿಸಿಕೊಟ್ಟರೆ ಕಾರ್ಯಕ್ರಮಕ್ಕೆ ಇನ್ನೂ ಅತಿ ಮೆರುಗು ಉಂಟಾಗುತ್ತದೆ ಎಂದು ನನ್ನ ಅಭಿಪ್ರಾಯ. ಹಾಗೆ ಮುಳ್ಳೂರು ಪ್ರಕಾಶ್ ರವರು ನಮಗೆ ಮಿಂಚಂಚೆಯನ್ನು ಕಳಿಸಿದ್ದಾರೆ. ದಿನಾಂಕ 20/20 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಬಿತ್ತರವಾದ ಚಿತ್ರ ಸಾಹಿತಿ ಕುಣಿಗಲ್ ನಾಗಭೂಷಣ್ ರವರ ನೆನಪಿನಂಗಳ ಸಂದರ್ಶನ ಉತ್ತಮವಾಗಿತ್ತು. ಚಲನಚಿತ್ರದಲ್ಲಿ ಚಿತ್ರ ಸಾಹಿತಿಯ ಪಾತ್ರ ಎಷ್ಟು ಮುಖ್ಯ ಎನ್ನುವುದು ತಿಳಿಯಿತು. ಅವರೇ ಹೇಳಿದಂತೆ ಚಿತ್ರ ನಿರ್ಮಾಣ ಲೈಟ್ ಬಾಯ್ನಿಂದ ಹಿಡಿದು ನಿರ್ದೇಶಕ, ನಟ, ನಿರ್ಮಾಪಕರವರೆಗೆ ನೂರಾರು ಜನರ ಟೀಮ್ ವರ್ಕ್ ಆಗಿರುತ್ತದೆ. ಆದರೂ ಚಲನಚಿತ್ರ ಪ್ರಶಸ್ತಿ ನೀಡುವಾಗ ಚಿತ್ರ ಸಾಹಿತಿ, ಗೀತೆ ರಚನೆಕಾರ ಮುಂತಾದವರನ್ನು ಪರಿಗಣಿಸದಿರುವುದು ಸಲ್ಲದು. ಹಾಗೆ ನೋಡಿದರೆ ಗೀತೆ ರಚನೆಕಾರರ ಚಿ ಉದಯ್ ಶಂಕರ್ ಕೂಡ ಯಾವ ಸಾಹಿತಿಗೂ ಕಡಿಮೆ ಇಲ್ಲ. ಇತ್ತೀಚೆಗೆ ನಿಧನರಾದ ಎಸ್ ಜಾನಕಿಯವರು ಕೂಡ ಕರ್ನಾಟಕ ಸರ್ಕಾರ ಹಿನ್ನೆಲೆ ಗಾಯಕರಿಗೆ ಚಿತ್ರ ಪ್ರಶಸ್ತಿಗಳಲ್ಲಿ ಪರಿಗಣಿಸುವುದನ್ನು ಪ್ರತಿಭಟಿಸಿ ಪ್ರಶಸ್ತಿಗೆ ಪರಿಗಣಿಸುವವರೆಗೂ ಕನ್ನಡದಲ್ಲಿ ಹಾಡುವುದಿಲ್ಲ ಎಂದಿದ್ದರಂತೆ. ನಂತರ ಕರ್ನಾಟಕ ಸರ್ಕಾರ ಹಿನ್ನೆಲೆ ಗಾಯಕರಿಗೆ ಚಲನಚಿತ್ರ ಪ್ರಶಸ್ತಿ ನೀಡುವ ಪರಂಪರೆ ಆರಂಭಿಸಿದರೂ ಜಾನಕಿಯವರಿಗೆ ಅದು ದೊರೆಯಲೇ ಇಲ್ಲ. ಕುಣಿಗಲ್ ನಾಗಭೂಷಣ್ ರವರು ಯಾರು ಪರಿಗಣಿಸದಿದ್ದರೂ ನಾನು ಸಾಹಿತಿಯೇ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ನೂರಾರು ಚಿತ್ರಕಥೆ ಬರೆದ ಚಿತ್ರ ಸಾಹಿತಿಗೆ ಅಭಿನಂದನೆಗಳು, ಆಕಾಶವಾಣಿಗೂ ಕೂಡ ಎಂದು ಹೇಳ್ತಾರೆ.

ಮುಳ್ಳೂರು ಪ್ರಕಾಶ್ ಕನಕದಾಸ ನಗರ ಮೈಸೂರಿನಿಂದ. ಅವರದೇ ಮತ್ತೊಂದೇ ಮುಂಚಂಚಿ. ಸೋಮವಾರ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಚೆನ್ನಾಗಿತ್ತು. ಕಾರ್ಯಕ್ರಮದಲ್ಲಿ ಒಮ್ಮೆ ಕಾರ್ಯಕ್ರಮದ ಮೊದಲೇ ಶೋ ಯಾವ ರೀತಿಯದು ಎಂದು ಹೇಳಿದ ಮೇಲೆ ಕೂಡ ಕರೆ ಮಾಡಿದವರು ಮತ್ತೆ ಮತ್ತೆ ಅದನ್ನೇ ಕೇಳಿ ಶೋ ಸಮಯವನ್ನು ನಷ್ಟ ಮಾಡುತ್ತಿದ್ದಾರೆ. ಅದನ್ನು ತಪ್ಪಿಸಿ ಮೊದಲೇ ತಿಳಿದಿದ್ದರೆ ಮಾತ್ರ ಕರೆ ಮಾಡಿ ಮತ್ತೆ ಪ್ರಶ್ನೆ ಹೇಳುವುದಿಲ್ಲ ಎನ್ನುವ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಾಗೆಯೇ ಕರೆ ಸ್ವೀಕರಿಸಿದ ನಂತರ ಅವರಿಗೆ ಉತ್ತರ ಗೊತ್ತಿಲ್ಲ ಎಂದ ತಕ್ಷಣ ಅವರಿಗೆ ಯಾವುದೇ ಹೆಚ್ಚುವರಿ ಸಮಯ ನೀಡದೆ ಮುಂದಿನ ಕರೆಗೆ ಹೋಗಬೇಕು. ಆಗ ಹೆಚ್ಚು ಮಂದಿಗೆ ಅವಕಾಶ ದೊರೆಯುತ್ತದೆ. ಆದರೆ ಬಿಟ್ಟ ಪದಗಳನ್ನು ತುಂಬಿ ಎಂದು ಹೇಳುವಾಗ ನಿರೂಪಕರು ಸರಿಯಾಗಿ ಬಿಟ್ಟ ಪದಗಳ ಸಂಖ್ಯೆಗಳನ್ನು ಹೇಳದೇ ಇದ್ದ ಕಾರಣ ಗೊಂದಲವಾಗುತ್ತಿತ್ತು. ಅಲ್ಲದೆ ಪದಗಳನ್ನು ಹೇಳುವಾಗ ಖ ಎನ್ನುವುದನ್ನು ಖ ಮಹಾಪ್ರಾಣ ಎಂದು ಹೇಳಿ ಅದರ ಉಚ್ಚಾರಣೆಯನ್ನು ಮಹಾಪ್ರಾಣದಲ್ಲಿ ಹೇಳದೇ ಇದ್ದುದು ಈ ಕಾರ್ಯಕ್ರಮದ ದೊಡ್ಡ ದೋಷ. ಅವರಿಗೆ ಅಲ್ಪಪ್ರಾಣ ಮಹಾಪ್ರಾಣ ತಿಳಿಯದಿರುವುದು ವಿಷಾದನೀಯ. ಅಲ್ಲದೆ ಧೂ ಹೇಳುವಾಗ ಎರಡನೇ ದ ಎಂದು ಹೇಳಿದ್ದು ಅವರ ಅಜ್ಞಾನವನ್ನು ತೋರಿಸುತ್ತದೆ. ಇನ್ನಾದರೂ ಕನ್ನಡ ವ್ಯಾಕರಣಗಳನ್ನು ಸರಿಯಾಗಿ ತಿಳಿದು ವಾಚಿಸಿ, ಅಲ್ಲದೆ ಪ್ರತಿದಿನ ಬೆಳಗಿನಿಂದ ರಾತ್ರಿಯವರೆಗೆ ಕಾರ್ಯಕ್ರಮಗಳ ವಿವರಣೆ ಹೇಳುವಾಗ, ಮುಂದಿನ ಕಾರ್ಯಕ್ರಮ ಹೇಳುವಾಗ ಇಂಥ ದೋಷಗಳು ಹಾಗೂ ತಡವರಿಸಿ ತಪ್ಪು ಹೇಳಿ ಮತ್ತೆ ಹೇಳುವುದು ಪ್ರತಿದಿನ ಕಾರ್ಯಕ್ರಮದಲ್ಲಿ ನಡೆಯುತ್ತಿದೆ. ನಿಲಯದ ನಿರ್ದೇಶಕರು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸುವುದು ಮೈಸೂರು ಆಕಾಶವಾಣಿಯ ದೃಷ್ಟಿಯಿಂದ ಉತ್ತಮ ಎಂದು ಅವರು ನಮಗೆ ತಿಳಿಸಿದ್ದಾರೆ. ಎಚ್ ಪಿ ಕಿರಣ್ ಅವರ ಮತ್ತೊಂದು ಮಿಂಚಂಚೆ ಇದೆ. ಮೈಸೂರಿನಿಂದ ಎಚ್ ಪಿ ಕಿರಣ್ ಮಾಡುವ ನಮಸ್ಕಾರಗಳು. ದಿನಾಂಕ 19/7/2026 ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾದ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಅತ್ಯುತ್ತಮವಾಗಿ ಮೂಡಿಬಂತು. ಜಿ ಶಾಂತಕುಮಾರ್ ಅವರ ನಿರ್ಮಾಣದಲ್ಲಿ ಬಂದ ಈ ನಾಟಕ ಸಹಜತೆಯಿಂದ ಕೂಡಿದ್ದು ಐತಿಹಾಸಿಕ ಕ್ಷಣಗಳನ್ನು ನೆನಪಿಸಿತು. ದೈಹಿಕ ದೀಕ್ಷೆ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುತ್ತಿರುವ ಡಾಕ್ಟರ್ ಕುಲದೀಪ್ ಎನ್ ಅವರು ಉತ್ತಮ ಅನುವಾದಕರು ಎಂದು ಈ ನಾಟಕದ ಮೂಲಕ ನಿರೂಪಿಸಿದರು. ಶ್ರೀಯುತ ಎನ್ ಕೇಶವಮೂರ್ತಿ, ಎಚ್ ಎಲ್ ಶಿವಶಂಕರ ಸ್ವಾಮಿ ಹಾಗೂ ಎಂ ಎಸ್ ಕಾರ್ತಿಕ್ ಅವರು ಬರೀ ಉದ್ಘೋಷಕರಷ್ಟೇ ಅಲ್ಲ, ಅತ್ಯುತ್ತಮವಾಗಿ ತಮ್ಮ ಧ್ವನಿಯ ಮೂಲಕ ನವರಸ ಭಾವಗಳನ್ನು ಮೂಡಿಸಬಲ್ಲವರು ಭಾವವನ್ನು ಈ ನಾಟಕದ ಮೂಲಕ ನಿರೂಪಿಸಿದರು. ಸಹಜ ಪಾತ್ರದ ಮೂಲಕ ಪಾತ್ರಧಾರಿಗಳು ಜೀವ ತುಂಬಿದರು. ಇಂತಹ ಅತ್ಯುತ್ತಮ ನಾಟಕವನ್ನು ಪ್ರಸಾರ ಮಾಡಿದ ಮೈಸೂರು ನಿಲಯಕ್ಕೆ ಧನ್ಯವಾದಗಳು ಎಂದು ಅವರು ತಿಳಿಸುತ್ತಾರೆ. ಡಾಕ್ಟರ್ ಲಕ್ಷ್ಮೀಶ ಅವರು ಮೈಸೂರಿನಿಂದ ನಮಗೆ ಮಿಂಚಂಚಿಯನ್ನು ಕಳಿಸಿದ್ದಾರೆ. 10/7/26 ಶುಕ್ರವಾರದಂದು ಮಹಿಳಾ ರಂಗದಲ್ಲಿ ಪ್ರಸಾರವಾಗಿದ್ದ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಕುರಿತು ನನ್ನ ಅನಿಸಿಕೆ. ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರು ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಕುರಿತು ಒಂದು ಸ್ವಚ್ಛ, ಸರಳ, ಶ್ರೀಮಂತ ವಿಚಾರಧಾರೆಯ ರಚನೆ ಹಾಗೂ ಮನೋಜ್ಞ ಪ್ರಸ್ತುತಿಯಾಗಿ ಕೇಳಿಬಂತು. ಮುಂಗಾರು ಮಳೆಗಾಲದಲ್ಲಿ ಜೋಗ ಜಲಪಾತ ತುಂಬಿ ಭೋರ್ಗರಿಯುವಂತೆ ಮಹಿಳಾ ಕನ್ನಡ ಸಾಹಿತಿಗಳ ಕವಯಿತ್ರಿಗಳ ವಿಷಯ ವಿಚಾರ ವಿಮರ್ಶೆಯ ನದಿಯನ್ನೇ ಹರಿಸಿದ್ದು, ನೂರಾರು ಗ್ರಂಥಾಲಯ ಸುತ್ತಿ ಸಾವಿರಾರು ಪುಸ್ತಕ ಹುಡುಕಿದರೂ ಅಲಭ್ಯವಾದ ಮಾಹಿತಿ ಸಂಗ್ರಹ ಮಾಡಿ ರಚಿಸಿರುವ ಅವರ ಈ ಲೇಖನ ಎಲ್ಲ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಜ್ಞಾನಕೋಶ ಎಂದರೆ ಅತಿಶಯೋಕ್ತಿಯಲ್ಲ ಎಂಬುದು ನನ್ನ ಅಂಬೋಣ. ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರ ಅಪಾರ ಅನುಭವದ ಮೂಸೆಯಿಂದ ಇನ್ನೂ ಹೆಚ್ಚು ಹೆಚ್ಚು ರಚನೆ, ಸಾಹಿತ್ಯ ಪ್ರಸ್ತುತಿ, ನಾಟಕ, ಗ್ರಂಥ ಮೂಡಿ ಬರಲಿ ಎಂದು ಕೋರುವೆ. ಶ್ರೀಮತಿ ಗಾಯತ್ರಿಯರವರಿಗೆ ಶಕ್ತಿ ಸೆಲೆಯಾಗಿ ಪ್ರೇರಣಾಪೂರ್ತಿಯಾಗಿ ಸದಾ ನಿಂತಿರುವ ಶ್ರೀ ಚಂದ್ರಶೇಖರ್ ಅವರಿಗೂ ನಮ್ಮ ಅಭಿನಂದನೆಗಳು ಮತ್ತು ನಮನಗಳು. ಈ ಉಪಯುಕ್ತವಾದ ಲೇಖನ ಜನಸಾಮಾನ್ಯಕ್ಕೆ ಕೇಳಿಸುವ ಶ್ರಮ ವಹಿಸಿದ ನನ್ನ ಮೆಚ್ಚಿನ ಮೈಸೂರು ಆಕಾಶವಾಣಿಗೆ ಅನಂತ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ. ಡಾಕ್ಟರ್ ಅಂಜಲಿ ಸುರೇಂದ್ರ ಅವರ ಮಿಂಚಂಚಿಯೊಂದಿದೆ. ಮೊದಲಿಗೆ ಮೈಸೂರು ಆಕಾಶವಾಣಿ ಆಡಳಿತ ವರ್ಗದವರಿಗೆ, ಜಿ ಶಾಂತಕುಮಾರ್ ಸರ್ ಅವರಿಗೆ, ನಾಡಿನ ಹೆಮ್ಮೆಯ ಪ್ರಖ್ಯಾತ ಸಾಹಿತಿಗಳಾದ ದೇವನೂರು ಮಹದೇವ ಅವರ ದ್ಯಾವನೂರು ಕಥಾ ಸಂಕಲನವನ್ನು ಬಾನುಲಿ ನಾಟಕ ಸರಣಿಗೆ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು. ಜುಲೈ 18 ಶನಿವಾರ ರಾತ್ರಿ 8 ಗಂಟೆಗೆ ಜಿ ಶಾಂತಕುಮಾರ್ ಅವರ ನಿರ್ದೇಶನದಲ್ಲಿ ಪ್ರಸಾರವಾದ ದ್ಯಾವನೂರು ಬಾನುಲಿ ನಾಟಕ ಸರಣಿಯಲ್ಲಿ ಅಮಾಸ ಕಥಾ ನಾಟಕ ಕೇಳಿದೆ. ನಿಜಕ್ಕೂ ನಿಮ್ಮ ಪ್ರಯತ್ನಕ್ಕೆ ನನ್ನ ಶತನಮನಗಳು. ಕಥೆಯನ್ನು ನಾನು ಓದಿದ್ದೇನೆ. ನಿಜಕ್ಕೂ ನಾಟಕ ಅದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲೂ ಅಮಾಸನ ಪಾತ್ರದಲ್ಲಿ ಕಾರ್ತಿಕ್

ಎಂಎಸ್ ಕುರಿಯಯ್ಯನ ಪಾತ್ರದಲ್ಲಿ ಡಾಕ್ಟರ್ ಮೈಸೂರು ಉಮೇಶ್ ಮಿಂಚಿದ್ದಾರೆ. ಇಬ್ಬರ ವಾಚಕಾಭಿನಯ ಅಮೋಘವಾಗಿತ್ತು. ನಿರೂಪಣೆ ಕುಡುಕನ ಪಾತ್ರ ಎಲ್ಲವೂ ಉತ್ತಮವಾಗಿತ್ತು. ಕಥೆಯನ್ನು ಓದಿ ನನ್ನದೇ ಕಲ್ಪನೆಯಲ್ಲಿ ಕಲ್ಪಿಸಿಕೊಂಡಿದ್ದೆ, ಆದರೆ ಬಾನುಲಿ ನಾಟಕ ಕೇಳಿ ರೋಮಾಂಚನವಾಯಿತು. ಡಾಕ್ಟರ್ ಸುಂದರೇಶ್ ಅವರು ತಮಟೆ ಜನ್ನಿ ಸರ್ ಅವರ ಹಾಡು ನಾಟಕಕ್ಕೆ ಇನ್ನಷ್ಟು ನೈಜತೆಯನ್ನು ತಂದುಕೊಟ್ಟಿತ್ತು. ಈ ಕಥಾನಾಟಕ ಸರಣಿಯ ಮುಂದಿನ ಕಂತುಗಳ ನಿರೀಕ್ಷೆಯಲ್ಲಿದ್ದೇನೆ. ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾದ ರಾಣಿ ದುರ್ಗಾವತಿ ನಾಟಕ ಚೆನ್ನಾಗಿತ್ತು. ದುರ್ಗಾವತಿ ಪಾತ್ರದಲ್ಲಿ ನಂದಿನಿ ಅವರ ಅಭಿನಯ ಉತ್ತಮವಾಗಿತ್ತು. ಇನ್ನಷ್ಟು ಲೇಖಕ ಮಹನೀಯರ ಉತ್ತಮ ಕಥಾ ಸಂಕಲನಗಳು ನಾಟಕ ರೂಪ ಪಡೆದು ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿ ಎಂದು ಬಯಸುತ್ತೇನೆ. ಮೈಸೂರಿನಿಂದ ಗೋವಿಂದರಾಜು ಅವರು ಕಳುಹಿಸಿರುವ ಒಂದು ಮಿಂಚಂಚೆ. ದಿನಾಂಕ 17/7/26 ಮಹಿಳಾ ರಂಗದಲ್ಲಿ ಶ್ರೀಮತಿ ಪ್ರಭಾಶಾಸ್ತ್ರಿಯವರ ಸಂದರ್ಶನ ತುಂಬ ಸೊಗಸಾಗಿತ್ತು. ನಾವು 20 ವರ್ಷದ ಹಿಂದೆ ನಮ್ಮ ಬಡಾವಣೆಯಲ್ಲಿ ತೆಲುಗು ಮಿಶ್ರಿತ ಕನ್ನಡ ಮಾತನಾಡುತ್ತಿದ್ದ ಮೇಡಂ ಇಂದು ಕನ್ನಡದ ಕವನ ಕಾವ್ಯ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವ ಪ್ರಬುದ್ಧತೆಯನ್ನು ನೋಡಿ ಕನ್ನಡಿಗರಾದ ನಮಗೆ ಹೆಮ್ಮೆಯ ಜೊತೆ ಸೋಜಿಗವೂ ಆಯಿತು. ಅವರಿಗೆ ಅಭಿನಂದನೆಗಳು. ಈ ಶುಕ್ರವಾರ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಜಾನಕಿಯಮ್ಮನವರ ಬಗ್ಗೆ ಪ್ರಸಾರವಾದ ವಿಶೇಷ ಕಾರ್ಯಕ್ರಮ. ಅವರ ಬಗ್ಗೆ ಶ್ರೀ ನವೀನ್ ರವರು ಅಮ್ಮ ಸರಳತೆಯಿಂದ ಬಾಳಿದ ರೀತಿ ಕೇಳಿ ನಮಗೆ ವಿವರವಾಗಿ ತಿಳಿಸಿದರು. ಗಾನ ಸರಸ್ವತಿಯವರು ಬಾಳಿದ ರೀತಿ ನಮಗೆ ಮಾದರಿಯಂತಾಗಿರಬೇಕು. ಈ ವಾರದ ತತ್ವ ಪದಗಳು ತುಂಬ ಅರಿವು ಮೂಡಿಸುವಂತಿದ್ದವು. ನಮ್ಮ ಜೀವನದಲ್ಲಿ ಆಕಾಶವಾಣಿಯು ಇಳಿ ಜೀವನದಲ್ಲಿ ಮೋಕ್ಷವನ್ನು ಕೊಡಿಸುವಂತೆ ಕಾಯಕದಲ್ಲಿ ತೊಡಗಿದರೆ ಆಕಾಶವಾಣಿಗೆ ಧನ್ಯವಾದಗಳು. ನಮಗೆಲ್ಲ ಆಕಾಶವಾಣಿಯು ರಂಜಿಸುವಲ್ಲಿ ಯಶಸ್ಸು ಗಳಿಸಿದೆ. ಹೊಂಗಿರಣವು 1 ವರ್ಷದ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ರೂವಾರಿಗಳಾದ ಶ್ರೀ ಲಕ್ಷ್ಮೀನಾರಾಯಣ್, ಕವಿತಾ ಮೇಡಂ, ಲೋಕೇಶ್ವರಿ ಮೇಡಂಗೆ ಹಾಗೂ ಸಂಬಂಧಪಟ್ಟವರಿಗೆಲ್ಲರಿಗೂ ಅಭಿನಂದನೆಗಳು ಎಂದು ನಮಗೆ ತಿಳಿಸ್ತಾರೆ. ಗೋವಿಂದರಾಜು ಮೈಸೂರಿನಿಂದ.

ಕೇಳುಗರೆ, ಈ ವಾರ ಬಂದಿದ್ದ ಪತ್ರಗಳು ಹಾಗೂ ಮಿಂಚುಂಚಿಗಳನ್ನು ನಾವು ಓದಿ ಮುಗಿಸಿದ್ದೇವೆ. ನೀವು ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಳುಹಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಪತ್ರೋತ್ತರ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020 ಹಾಗೆ ನೀವು ನಮಗೆ ಮೇಲ್ ಕಳಿಸಲು ನಮ್ಮ ಇಮೇಲ್ ವಿಳಾಸ replyairmysuru@gmail.com ಮತ್ತೊಮ್ಮೆ replyairmysuru@gmail.com

ಕಾರ್ಯಕ್ರಮದ ಕಡೆಯಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ಡ್ರಾಮಾ, ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಗೀತೆಯ ಗಾಯಕರು ಸೋನು ನಿಗಮ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ಧನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ಧನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು, ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ ಚುಕ್ಕಿರಹಿತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25 ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು. ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100% ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 60% ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. 1 ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯೇರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟ್ರೀಯ ಧ್ವಜ ದಿನ. 1947ರ ಈ ದಿನದಂದು ದೇಶದ ಶಾಸನ ಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ.
1: ಹೊಸ ವರ್ಷದ ದಿನ ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿದ್ದು ಒಂದೇ ಮಾತು, ಇದ್ದೂ ಸತ್ತಂಗೆ ಮಾಡದಿರು ದೇವರೇ. ಹಾಗೆ ನೋಡಿದರೆ ಚೆನ್ನಿ ಅಂಥ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ. ಆದರೆ ತಾನಿರುವ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂಥ ಇಚ್ಛಾಶಕ್ತಿಯ ಸ್ವಗತ. ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು. ತಾತಾಚಾರ್ಯರು

ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ. ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ಚರಿ. ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕು ಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯನ್ನೇ ಭಾಸವಾಗಿ ಸ್ಮೃತಿಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂಥ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾನು ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರ್ಕೊಂಡು ಬಂದರು. ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳು ಕುಲಗೋತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗು ಮುರಿದರೆ, ಈ ಮಾತನ್ನು ರಾಮಾಯಣ ಬರೆದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು. ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು, ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ ಈ ಚಪಲ, ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ, ಎಲ್ಲೋ ಏನೋ ಎಡವಟ್ಟು ಮಾಡಿಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿತ್ತು. ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ, ಹೌದು ರಾಜುಭಟ್ರೆ, ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು. ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು. ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಟಳಂದೆ ಚೆನ್ನಮ್ಮ. ಈ ಮಗುವನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿ ಹೋಕ್ಕರ ಬಳಿ ಹೇಳಿ ಕಳಿಸಿ ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ. ನಾನೀಗ ಅವಳು ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಡಲು ಕಷ್ಟವಾಗುವ ರಾಜುಭಟ್ರಂತ ನೆರೆಹೊರೆ ಸುಮ್ಮನಾಗುತ್ತಿತ್ತು. ಜೊತೆಗೆ ಅವರಿಗಿಷ್ಟ ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು. ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು. ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿ ನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಇಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು. ಮಗುವಿಗೆ ಚೆನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ. ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಶಿಯರ್ ಹುದ್ದೆ ನಿರ್ವಹಿಸುತ್ತ ಬಡ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ನಾನಾ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚೆನ್ನಿ ಎಂಬ ಮಗು ಸಿಕ್ಕಿತು. ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ. ಒಳಿತು ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಕೇಡು ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದ ಅವರು, ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ, ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು

ಸಾರ್ವಜನಿಕವಾಗಿಯೂ ಘೋಷಿಸಿದರು. ಆದರೂ 60 ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕುಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು. ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು. ಮಗಳು ಚೆನ್ನಿಯನ್ನು ಒಡ್ಡದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು. ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆಯ ಹಿಂದೆ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿ ಬಿಡುತ್ತಿದ್ದರು. ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಕಿ ಬೀಸುತ್ತಿದ್ದರು. ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು. ತಾತಾಚಾರ್ಯರು ವಿರೋಧಿಸಲಿಲ್ಲ. ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು. ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ ನಾನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯನ್ನು ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು. ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜುಗರವಾಗದಿದ್ರು ರಾಜು ಭಟ್ರಂಥ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ, ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು. ಇದೆಲ್ಲದರ ಮಧ್ಯೆ ಚೆನ್ನಿಗೆ 18 ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು 3 ವರ್ಷಗಳಾಗಿದೆ. ಕಾರಣ ಇಷ್ಟೇ, ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರೂ ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ. ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು. ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು. ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದ್ದರು. ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೇ ತಾಯಿ, ಇದ್ದು ಸತ್ತಂಗೆ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬಿವಳಿಯಾಗಿ ಒಲಿದಿತ್ತು. ಚೆನ್ನಿ ಆಕಾಶವನ್ನು ನೋಡುವಳು, ಪಕ್ಷಿಯನ್ನು ದಿಟ್ಟಿಸುವಳು, ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು, ಕೃಷ್ಣನ ಮೂರ್ತಿಗೊಂದು ಹೂವಿಟ್ಟು ತಾನೂ ಮುಡಿದುಕೊಳ್ಳುವಳು, ಜಿಗಿಯುವಳು, ಓಡುವಳು, ಕುಣಿಯುವಳು, ಎಲ್ಲ ಅವಳ ಮನೆಯ ಪರಿಧಿಯಲ್ಲಿ. ರೇಡಿಯೋ ಕೇಳುವಳು, ಟಿವಿ ನೋಡುವಳು, ಹಾಡು ಹೇಳು. ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವ ಅವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು. ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂತಹ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು. ಹಕ್ಕಿ ಹಾರಿದಂತೆ ನಾನು ಹಾರುತ್ತಾ, ಆಕಾಶ ಮುಟ್ಟಿದರೆ ದೇವರು ಸಿಕ್ಕಾನು, ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ತಾತಾಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು. ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಹೊರೆದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕು ಸತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ. ತಾತಾಚಾರ್ಯರು ಮಾಡುವ ಬೇಳೆ ಸಾರು, ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು, ರಾಚಾಲಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ. ಉಳಿದಂತೆ ಅವಳು ಲಹರಿಯ ಹುಡುಗಿ. ಅಪ್ಪ, ರಾಚ, ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ. ಇದರಿಂದಾಗಿ ಜೀವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ. ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ. ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪಾಗಿ ಬೆಳೆದಿದ್ದಾಳೆ. ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ. ಆದರೆ ಅವರ ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ. ಆಕೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು. ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತ ಸುಖಿಯಾಗಿದ್ದರೇ ಚೆಂದ

ಎಂಬುದು ತಾತಾಚಾರ್ಯರ ತರ್ಕ. ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ. ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಉದಾಹರಣೆಗೆ, ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು. ತಾತಾಚಾರ್ಯರ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ತಿರುಗಿ ಬೀಳುವಂತೆ ಮಾಡಿತು. ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರಿಗೆ ಚೆನ್ನಿಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು. ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ. ಅವಳನ್ನು ಅವರ ಅಪ್ಪ ಸರಿಯಾಗಿ ಬೆಳೆಸೇ ಇಲ್ಲ. ಅವಳು ಯಾರಿಗೆ ಹುಟ್ಟಿದವಳೋ ಏನು? ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು. ಇದನ್ನು ನೋಡುತ್ತಾ ಗಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ, ಇದ್ದು ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತೆ. ಚೆನ್ನಿಯ ಮನಸ್ಸಿನಲ್ಲಿ ಇಷ್ಟೇ ಕೋಲಾಹಲ. ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದೆ. ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ. ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ. ನಾನು ಏನು ಮಾಡಲಿ? ಓದು ತಲೆಗೆ ಹತ್ತಲಿಲ್ಲ. ಈ ಟೀನರ್ಸಿಪುರದ ನದಿಯನ್ನೋ ದೇವಸ್ಥಾನವನ್ನೋ ನನ್ನ ತಂದೆಯ ಮನೆಯನ್ನೋ ಬಿಟ್ಟ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ. ತನಗೂ ಹೆಂಡತನದ ಆಸೆಗಳಿವೆ. ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು, ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ. ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಮೃದು ಹೃದಯ ಹಲುವುತ್ತಾ ಹೊಸ ವರ್ಷದ ದಿನ ಕಂಬನಿ ಮಿಡಿಯುತ್ತಿದೆ. ಆದರೆ ಇದನ್ನು ಅಪ್ಪ, ರಾಣ, ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿಗೆ ಗಾಳಿಗೆ ಮುಖವೊಡ್ಡಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ. ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ. ಆದರೂ ಅವ್ಯಕ್ತ ಮಾತಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತಾ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬಗ್ಗೆ ಸೇರಿಕೊಳ್ಳುತ್ತಾ ಪೈರಿನ ಫಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ. ಮುಸ್ಸಂಜೆಯಾಗುತ್ತಿದೆ. ಮನೆಗೆ ಹೋಗಬೇಕು, ಮನಸ್ಸಿಲ್ಲ. ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲ ಕಳೆಯಲು ಬಂದಿದ್ದಾಳೆ. ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ. ನನಗೂ ಒಂದು ಬದುಕಿದೆಯೇ, ಗಂಡನಿರುವನೇ, ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ, ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ. ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತೆ. ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೇ ನಡೆದುಕೊಂಡು ಬರುತ್ತಿದ್ದಾನೆ. ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ. ಹತ್ತಿರ ಬರುತ್ತಾ, ಹಲೋ ಚೆನ್ನಿ, ನಾನು ಚೆನ್ನ, ಬಾ ಮನೆಗೆ ಹೋಗೋಣ ಎಂದು ತುಂಟ ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈಕಟ್ಟಿ ನಿಲ್ಲುತ್ತೆ. ಕಪ್ಪಾದರೂ ಲಕ್ಷಣವಾದ ಹುಡುಗ. ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ. ಯಾರು ನೀನು ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ. ಆಗ ಹುಡುಗ ಇನ್ನೂ ಹತ್ತಿರ ಬಂದು, ಹೆದರುವ ಕಾರಣವೇ ಇಲ್ಲ ಹುಡುಗಿ, ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆದು ದೊಡ್ಡವನಾಗಿದ್ದೇನೆ. ಐ ಲವ್ ಯು ಎನ್ನುತ್ತಾ ಕೈಚಾಚುತ್ತಾನೆ. ನಂಬಿಕೆ ಬದೆ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯೊಕ್ಕಿ ಬಂದು, ಐ ಲವ್ ಯು ಚೆನ್ನಿ, ನಾನು ನಿನ್ನ ಚೆನ್ನ ಎನ್ನುತ್ತಾನೆ. ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ ಅದೆಲ್ಲ

0: ಗೊತ್ತಿಲ್ಲ, ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ಎದುರಿಸುತ್ತಾಳೆ. ಕನಸಿನಲ್ಲೂ ಅದೇ ಚೆನ್ನ, ಗದ್ದೆ, ಐ ಲವ್ ಯು ಹಾಗೂ ಅವನ ಸ್ನೇಹ ಹಸ್ತ ಚಾಚಿದ್ದ ದೃಶ್ಯಗಳು. ಬೆಳಿಗ್ಗೆ ಅವಳು ಏಳುವವರಿಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ. ದೇವರಿದ್ದಾನೆ ರಂಗ, ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ ಗಾಬರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆಯೇ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು? ಕನಸಿನಲ್ಲಿ ನೋಡಿದಂತಿದ್ದ ಚೆನ್ನ ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ. ಅಸಲಿ ವಿಷಯವೇನೆಂದರೆ IAS ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ. ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನು ಅವನು ಮನದಲ್ಲೇ ಧ್ಯಾನಿಸುತ್ತಾ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ. ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿದ್ದ. ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ. ವಿಶಾಲ ನೋಟ ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನಿಟ್ಟುಕೊಂಡು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ. ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ. ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ. ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ. ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ. ತಾತಾಚಾರ್ಯರು ಸಂಭ್ರಮದಿಂದ ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬೆನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ. ಇನ್ನೂ ಹಲ್ಲುಜ್ಜಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು ಮಗಳೇ ವರ ಒಪ್ಪಿಗೆ ಆಯ್ತಾ ಅಮ್ಮ ಎನ್ನುತ್ತಾರೆ. ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ. ತಕ್ಷಣ ರಂಗ ಇದ್ದು ಸತ್ತಂತಿರಬಾರದು ಎಂದು ಉದ್ಗರಿಸುತ್ತಾನೆ. ಚೆನ್ನಿ ಸಂಭ್ರಮದಿಂದ ಚೆನ್ನ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ, ಮುಗುಳ್ನಗುತ್ತಾಳೆ.
1: ಇದುವರೆಗೆ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸಿದ ಕತೆ ಬದಲಾವಣೆಯ ಗಾಳಿ ಕೇಳಿದಿರಿ. ಮುಂದೆ ಕೇಳಿ ಸ್ವರಚಿತ ಕವನ ವಾಚನ, ಪ್ರಸ್ತುತಪಡಿಸುತ್ತಾರೆ ತೇಜಸ್ವಿನಿ ಹೆಗಡೆ.
2: ಮೊದಲ ಕವನ ತೇನವಿನ. ಈ ಕ್ಷಣದ ನೋವಿಗೆ ಮರುಕ್ಷಣದ ನಲಿವಿನ ಲೇಪ, ನಗುವರಳುವ ಮುನ್ನವೇ ಹನಿಯುವ ಕಣ್ಣಾ ದೀಪ, ಹೂಮಾಯೊಳಗವಿತಿರುವ ಮುಳ್ಳುಗಳ ಭೀತಿ, ಬಿಟ್ಟೂ ಬಿಡದಿರುವ ಮಾಯೆಯ ಪ್ರೀತಿ, ಮುಗ್ಗರಿಸಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ, ಮುಗ್ಗರಿಸಿ ಬಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ, ಮುಳುಗೇಳುವ ಪರಿಯ ಕಲಿಸುವ ಗುರುವೇ, ಮುಳುಗೇಳುವ ಪರಿಯ ಕಲಿಸುವ ಗುರುವೇ, ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ, ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ, ನನ್ನೊಳಗಿನಾಚಲವ ಉದ್ದೀಪನಗೊಳಿಸಿ, ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ, ನೀನಾರೆಂದರ ಹೊರಟವಗೆ ಕಗ್ಗಂಟಾಗಿ, ನೀನು ಆರೆಂದರೆಯ ಹೊರಟವಗೆ ಕಗ್ಗಂಟಾಗಿ, ತರ ತರ ವಿಧ ವಿಧ ಬಣ್ಣವ ಬದಲಿಸಿ, ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ, ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ

0: ಅದನ್ನಷ್ಟೇ ಮನಸ್ಸೊಳಗೆ ಪ್ರಿಂಟ್ ಹಾಕು. ಕಣ್ಗೋಲಿಗಳಂತೆ ಈ ಬದುಕೂ ಜಾಣ್ಮೆಯನ್ನು ಕಲಿತಿದ್ದರೆ ಸುಖಿಯಾಗಿರುತ್ತಿದ್ದೇನೇನೋ. ತನಗೆಸೆದ ಎಲ್ಲ ಕಸಕಡ್ಡಿಗಳ ಒಂದಿನಿತೂ ಬೇಸರಿಸದೆ ಕ್ಷಣ ಒಳಗೆಳೆದುಕೊಂಡು ಅಲೆಗಳ ತಲೆಯ ಮೇಲೇರಿಸಿಕೊಂಡು ಬಂದು ಎಲ್ಲವನ್ನೂ ಮತ್ತೆ ದಡಕೆಸೆದು ಮರಳ ಕೊಡಗುವ ಆ ಸಾಗರಂತೆ ನಾನಿರುವಂತಾಗಿದ್ದರೆ ಸುಖಿಯಾಗಿರುತ್ತಿದ್ದೇನೇನೋ. ಗೆಳತಿ ಮುರಿದ ಕಡ್ಡಿ, ಗೆಳೆಯ ಎಳೆದ ಜಡೆ, ಎಲ್ಲವನ್ನೂ ಮರೆತು ಮತ್ತೆ ಒಂದಾಗಿ ಬೆರೆತು ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ ಮತ್ತೊಮ್ಮೆ ನಾನೂ ಒಳಗೆಳೆದುಕೊಳ್ಳುವಂತಿದ್ದರೆ ಸುಖಿಯಾಗಿರುತ್ತಿದ್ದೇನೇನೋ, ಸುಖಿಯಾಗಿರುತ್ತಿದ್ದೇನೇನೋ.
1: ಇದುವರೆಗೆ ತೇಜಸ್ವಿನಿ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:30.05.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತದಲ್ಲಿ ಯಾಚೇನಹಳ್ಳಿ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಿಂದ ಅರಿಶಿನ ಶಾಸ್ತ್ರದ ಹಾಡು, 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಬಾನುಲಿ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೃಪಾನಾಡಿಗವರು ಹಾಡಿರುವ ಡಾಕ್ಟರ್ ಜಿ ವರದರಾಜರಾವ್ ಅವರ ರಚನೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶತ್ರುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು, 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದನಾ ಬಾಲ ಅವರ ಹಾಡುಗಾರಿಕೆ. ಈ ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಾಧನ ಶಿಖರ, ಮುಯಿಥಾಯ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸೆಡ್ ಮಾರ್ಷಲ್ ಆರ್ಟ್

ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. 4:30 ಹಿಂದಿ ಚಿತ್ರಗೀತೆಗಳು, 4:45 ಭಾಷಾ ಭಾರತಿ ವಿವಿಧ ವಿಶೇಷ ಹಿಂದಿ ಪಾಠ ಸರಣಿ ಕಾರ್ಯಕ್ರಮ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೋಗ್ಯ. ಕ್ಲಿಯರ್ ಮೆಡಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಫ್ಯಾಟಿ ಲಿವರ್. ಭಾಗವಹಿಸುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಹಿಪ್ಪು ನೆರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ. 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಹಾಡುಗಾರಿಕೆಯನ್ನು ಆಲಿಸಬಹುದು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರವನ್ನು ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12:35:05. ಭಕ್ತಿಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ದಾಸರ ನಿಂದಿಸಬೇಡ ಹರಿ, ದಾಸರ ನಿಂದಿಸಬೇಡ ಮನುಜ. ರಾಜ್ಕುಮಾರ್ ಭಾರತಿಯವರ ಕಂಠದಲ್ಲಿ ಪುರಂದರದಾಸರ ರಚನೆ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಕದಾಸರ ರಚನೆ ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವರು ಹಾಡಿದ್ದಾರೆ ಅನಂತ ಕುಲಕರ್ಣಿ.

0: ಇದುವರೆಗೆ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:45.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತ ಕಾರ್ಯಕ್ರಮ ಯಾಚೇನಹಳ್ಳಿ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಾದ ಜಯಮ್ಮ, ಪುಟ್ಟತಾಯಮ್ಮ ಹಾಗೂ ಶಿವಮ್ಮ ಅವರಿಂದ ಅರಿಶಿನ ಶಾಸ್ತ್ರದ ಹಾಡು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಾಚೇನಹಳ್ಳಿ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಿಂದ ಅರಿಶಿನ ಶಾಸ್ತ್ರದ ಹಾಡನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
1: ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
3: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
4: ನಮಸ್ತೆ
3: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
4: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
3: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
4: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ 2 ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನ ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ, ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳು

0: ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂತಹದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ, ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ್ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಹಣ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ.

0: ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದು ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟ್ರಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಮುಂದೂಡಲಾಗಿದೆ. ಬೆಳಿಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ 12:00 ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11:00 ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ 12:00, ನಂತರ ಪುನಃ 2:00 ಮುಂದೂಡಲಾಯಿತು.

0: ಕೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ಸ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೇಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಳ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಳ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval shipbuilding is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as shipbuilding is concerned. I just hope that, you know, other two services, especially Indian Air Force, learns the lesson as to how Indian Navy has been able to, you know, get this whole concept right, where you have your Indian Navy officers who are embedded in your shipbuilding right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ಧತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೊಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು 4 ರಾಷ್ಟ್ರಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ.ಎಸ್.ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯಾ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣೆ

0: ಶಿಕ್ಷಣ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೊಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಡಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೆ ಲೋ ವಿರುದ್ದ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ದ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:20:30.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೃಪಾ ನಾಡಿಗ್ ಅವರು ಹಾಡಿರುವ ಡಾಕ್ಟರ್ ಜಿ ವರದರಾಜರಾವ್ ಅವರ ರಚನೆಗಳನ್ನು ಕೇಳೋಣ. ಮೊದಲಿಗೆ ಮಾತಿಗಿಂತ ಮೌನ ಹೆಚ್ಚು, ಮಾತಿಗುಂಟು ಇತಿಮಿತಿ

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೃಪಾ ನಾಡಿಗವರು ಹಾಡಿರುವ ಜಿ ವರದರಾಜರಾವ್ ಅವರ ರಚನೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯವಾಗಿದೆ 1:30:40. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಬಹುದು. ಅದಕ್ಕಾಗಿ ನಮಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085852 3. ಸಂಖ್ಯೆ ಮತ್ತೊಮ್ಮೆ 9408085852 3. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ವಂಶಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್. ಗೀತೆಯ ಗಾಯಕರು ಸೋಹಮ್ ಚಕ್ರವರ್ತಿ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಪಿಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಬಬ್ರು ವಾಹನ ಚಿತ್ರದ ಗೀತೆಗಾಗಿ ನಮಗೆ ಮೊದಲ ಸಂದೇಶ ಬಂದಿದೆ. ಶಶಿಕಲಾ ಬೋರೇಗೌಡ, ನಿವೇದಿತ ನಗರ, ಮೈಸೂರಿನಿಂದ. ಗೀತೆಯ ರಚನೆಕಾರರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ

ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ಆಗ್ರಹದೊಳೆದುರಾದ ಹರಿಗಳು ನಿಗ್ರಹಿಸೋ ವ್ಯಾಘ್ರ.

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

0: ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಖಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತನ ವೀವ ಈ ಗಾಂಧಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳಿ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ
1: ಆತ್ಮೀಯ ಕೇಳುಗರೆ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
1: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
3: ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗುಂಡ್ಲುಪೇಟೆಯಿಂದ ನಂದೀಶ್ ಸುಪ್ರೀತ್ ಪ್ರಣೀತ್ ಜ್ಯೋತಿ ರಾಜಮ್ಮ ಅವರಿಗಾಗಿ ಯಜಮಾನ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರಾಜೇಶ್ ಚಿತ್ರ ಅವರ ಧ್ವನಿಯಲ್ಲಿರುವ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್

ಕಾರ್ಯಕ್ರಮದ ಮುಂದಿನ ಗೀತೆ ಅಪ್ಪು ಚಿತ್ರದಿಂದ. ಹಾಡಿದ್ದಾರೆ ಉದಿತ್ ನಾರಾಯಣ್, ಚಿತ್ರ ಮತ್ತು ಸಂಗಡಿಗರು. ಶ್ರೀರಂಗ ಅವರ ಸಾಹಿತ್ಯವಿದೆ. ಸಂಗೀತ ಸಂಯೋಜಕರು ಗುರುಕಿರಣ್. ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ನಂಜನಗೂಡು ತಾಲೂಕು ರಾಮಪುರದಿಂದ ಅನಿತಾ.

ಕಾರ್ಯಕ್ರಮದ ಕಡೆಯಲ್ಲಿ ಬಿಂದು ಪ್ರಕಾಶ್ ಬೆಂಗಳೂರು ಅವರ ಅಪೇಕ್ಷೆಯಲ್ಲಿ ಎಡಕಳ್ಳು ಗುಡ್ಡದ ಮೇಲೆ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಎಂ ರಂಗರಾವ್.

ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಟೇಲರ್ ಶಿವಣ್ಣ, ರೂಪಾ ಪ್ರಭುದೇವ್, ಪೂರ್ವಿಕಾ, ಕಾಮನಕೆರೆ ಹುಂಡಿ ಮೈಸೂರಿನಿಂದ, ಮೈಸೂರು ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು ಅವರು, ಸೂರ್ಯನಾರಾಯಣ, ಮಂಜುಳಾ ನಾಗಾರ್ಜುನ್ ಸಿದ್ದರಾಮನ ಹುಂಡಿಯಿಂದ, ಶ್ರೀನಿವಾಸ್ ಜಿಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಪಂಪ್ ಹೌಸ್ ಹೊಸಹಳ್ಳಿಯಿಂದ ಹವ್ಯಾನ್ ಕೃಷ್ಣ, ತ್ರಿಷಿಕಾ ಬಾಲಕೃಷ್ಣ ಮತ್ತು ಮನೆಯವರು, ನಯನ್ ದಾಕ್ಷಾಯಿಣಿ, ನಮಿತಾ, ಸಹನಾ, ಚಂದ್ರಶೇಖರ್ ಮತ್ತು ಮನೆಯವರು ವಿದ್ಯಾರಣ್ಯಪುರಂನಿಂದ, ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿ ಮೈಸೂರಿನಿಂದ, ಹನುಮನಾಳು ಶಿಲ್ಪಾ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್ ಅವರು, ಹೆಬ್ಬಾಳ್ ಮೈಸೂರಿನಿಂದ ಮೋಹನ್, ಅಮೃತ್ ರೈ, ಚಂದ್ರಾವತಿಯವರು, ಹೇಮರಾಜು, ಜಗದೀಶ್ವರಿ, ಅಕ್ಷತ, ಸಾವಿತ್ರಮ್ಮ, ಮರಿನಂಜ, ನಂಜುಂಡಸ್ವಾಮಿ, ಚಂದನ್ ಗುಂಡ್ಲುಪೇಟೆ ತಾಲೂಕಿನಿಂದ, ಜೆಪಿ ನಗರದಿಂದ ರಾಧಾ ಜಯರಾಮ್ ಅವರು, ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು, ಶಾಂತಾ ಅವರು ಹೂಟ್ಗಳ್ಳಿಯಿಂದ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್ ಅವರು, ಸುಭಾನ್ ಕೋರಿ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕು ಪಂಪಸಾಗರದಿಂದ, ಮಾಧವನ್ ರವರು ಚೆನ್ನೈನಿಂದ, ಗಾನ ಸುಮಾ ಪಟ್ಟಸೋಮನಹಳ್ಳಿಯಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ ಮೈಸೂರಿನಿಂದ, ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ಅವರು, ವಿಸ್ಮಯ ದೇವ್ ಮತ್ತು ಮನೆಯವರು ರಾಮಕೃಷ್ಣನಗರದಿಂದ, ವಿಟಿ ದಾಸ್ ಪ್ರಕಾಶ್ ರವರು, ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್ ಚನ್ನಪಟ್ಟಣದಿಂದ, ಭುವನಶ್ರೀ ಮತ್ತು ಮನೆಯವರು ಅಶೋಕಪುರಂ ಮೈಸೂರಿನಿಂದ, ನಂದೀಶ್ ವಾಲ್ಮೀಕಿ ಮತ್ತು ಮನೆಯವರು ಹಗಿನವಾಳಿನಿಂದ, ಭಾಗ್ಯಜ್ಯೋತಿ ಭದ್ರೆ ಮತ್ತು ಮನೆಯವರು, ಚೈತ್ರ ರವಿಕುಮಾರ್, ಗಾಯತ್ರಿ, ಸುರೇಶ್ ಮತ್ತು ಗಂಗಾಧರ್ ಅವರು ಅಶೋಕಪುರಂನಿಂದ. ಹಾಗೆ ಸಾಕಷ್ಟು ಜನ ನಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದ್ದೀರಾ. ಸಂದೇಶ ಕಳುಹಿಸಿದ ಶ್ರೋತೃ ಬಾಂಧವರಿಗೆಲ್ಲ ನಮ್ಮ ಧನ್ಯವಾದಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.

0: ಸ್ಪೆಷಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇಂಡಿಯಾ ಫ್ಲಾಗ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಇಂಡಿಯನ್ಸ್ ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ, ಅಥವಾ ಬೇರೆ ಬೇರೆ ಕಂಟ್ರಿಯವ್ರು ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಆನಂತರ 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೆ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಳ್ವಾಂಡ್ ಯುದ್ಧ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾಂಡ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲ ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. So,

0: I'm sure if we don't waver from this path, if we remain focused on this, this will be a game changer. So, and also, I must commend the Indian Navy's project trials and acceptance teams for their sustained effort and meticulous.
1: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ KSTDC ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು, ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜು ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11 ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮತೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ದದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ದ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18th ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ 100% ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 9,52,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು, 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್

ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ದಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 2:40:25. ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ನವಗ್ರಹ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಸೌಮ್ಯ ಮಹದೇವನ್ ಮತ್ತು ಸಂಗಡಿಗರು. ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣನ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹೇಮಂತ್ ಕುಮಾರ್ ಅವರು ಹಾಡಿರುವ ಮುಂಗಾರು ಮಳೆ ಚಿತ್ರದ ಒಂದು ಗೀತೆ. ಸಾಹಿತ್ಯ ನೀಡಿದ್ದಾರೆ ಹೃದಯ ಶಿವ, ಸಂಗೀತ ಸಂಯೋಜನೆ ಮನುಮೂರ್ತಿಯವರಿಂದ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೃಷ್ಣ ಚಿತ್ರದಿಂದ, ಉದಿತ್ ನಾರಾಯಣ್ ಮತ್ತು ಸುಮಾ ಶಾಸ್ತ್ರಿಯವರ ಧ್ವನಿಯಲ್ಲಿ, ಸಂಗೀತ ಸಂಯೋಜಕರು ವಿ ಹರಿಕೃಷ್ಣ, ಗೀತೆಯ ರಚನೆಕಾರರು ಕೆ ಕಲ್ಯಾಣ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಗೀತೆ ಕೋಟಿಗೊಬ್ಬ 2 ಚಿತ್ರದಿಂದ ಹಾಡಿದ್ದಾರೆ ನೀತಿ ಮೋಹನ್ ಮತ್ತು ಸ್ನಿಗ್ಧ ಚಂದ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಡಿ ಇಮಾನ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 3:10.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಂದನಾ ಬಾಲ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಮೊದಲಿಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ರಚನೆ ಶ್ರೀ ಮಹಾಗಣಪತಿಂ, ಅಠಾಣರಾಗ ಆದಿತಾಳ.

ಮುಂದೆ ಕೇಳಿ. ಗೌಡ ಮಲ್ಹಾರ್ ರಾಗ ರೂಪಕತಾಳದಲ್ಲಿ ಹರಿಕೇಶನಲ್ಲೂರ್ ಮುತ್ತಯ್ಯ ಭಾಗವತರ ರಚನೆ. ಸಾರಸಮುಖಿ ಸಕಲ ಭಾಗ್ಯದೇ.

ಈಗ ಕೇಳಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮತ್ತೊಂದು ರಚನೆ, ಸರಸ್ವತೀಂ ಭಗವತೀಂ, ರಾಗ ಹಂಸವಿನೋದಿನಿ, ಮಿಶ್ರ ಝಂಪೆ ತಾಳ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮೈಸೂರು ಲಿಂಗರಾಜ ಅರಸ್ ಅವರ ರಚನೆಯಲ್ಲಿ ಶೃಂಗಾರ ಲಹರಿ ನೀಲಾಂಬರಿ ರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದನಾ ಬಾಲ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ, ನವದೆಹಲಿ.

0: मेरे साथ कोई नहीं खेलता। ये सब मैं जानता हूँ, ये सब मुझे पता है
1: बेटा।
0: इसलिए मुझे लगता है कि ये पापी मुझे मेरी कटी टांग से नहीं पहचानेगा, मुझे मेरी दोस्ती और मेरे प्यार से पहचानेगा। मैं नहीं चाहता ये अभी से मेरी तरह आजादी को, प्यार को तरसे। आज से, अभी से ये मेरा हुआ। आजा मेरा दोस्त, आजा।
1: यूजीन बेटा, इस पपी को तुमसे बेहतर भला कौन समझेगा, और शायद ये किसी और के साथ उतना प्यार भी ना पा सके जो इसका अधिकार है। इसे तुम्हें सौंपकर मैं भी निश्चिंत रहूंगी। ये लो, ये अब तुम्हारा हुआ। लो,
0: आजा।
2: श्रोताओ, अभी आपने सुना कार्यक्रम मेरा प्यारा दोस्त, और अब इसी के साथ हमारा आज का उमंग कार्यक्रम यहीं पर समाप्त होता है। तो अजीत को
3: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
4: उमंग, उमंग, उमंग, उमंग।
5: ಇದುವರೆಗೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಸಮಯ ಸರಿಯಾಗಿ 4:16:16.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಸಾಧನಾ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಮಾಯ್ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಿಯಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
9: ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ನಮ್ಮ ದೇಶನ ನ್ಯಾಷನಲ್ ಲೆವೆಲ್ನಲ್ಲಿ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿ ಮಾಯ್ಥಾಯ್ ವಿಶ್ವ ಚಾಂಪಿಯನ್ಶಿಪ್ 2025ರಲ್ಲಿ ಬೆಳ್ಳಿ ಪದಕ ಪಡ್ಕೊಂಡಿರುವಂತಹ ಮೈಸೂರಿನವರಾದ ಕಾವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲು ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
10: ಥ್ಯಾಂಕ್ ಯು ಸೋ ಮಚ್.
9: ನಾವು ನಮ್ಮ ಕೇಳುಗರಿಗೆ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡಿಸ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
10: ಸೊ MMA ಬೇಸಿಕಲಿ ಏನಂದ್ರೆ ಎರಡು ಸ್ಪೋರ್ಟ್ಗಳ ಮಿಕ್ಸ್ಚರ್. ಎರಡು ಸ್ಪೋರ್ಟ್ಗಳಲ್ಲಿ ಒಂದು ಗ್ರಾಪ್ಲಿಂಗ್ ಸ್ಪೋರ್ಟ್ ಆಗಿರ್ಬೇಕು, ಒಂದು ಸ್ಟ್ರೈಕಿಂಗ್ ಸ್ಪೋರ್ಟ್ ಆಗಿರ್ಬೇಕು.
9: ಓಕೆ,
10: ಅಂದ್ರೆ ಇದೆರಡು ಮಿಕ್ಸ್ ಆದಾಗ್ಲೇ ಅದನ್ನ MMA ಅಂತ ಕರೆಯೋದು.
9: ಓಕೆ, ಗ್ರಾಪ್ಲಿಂಗ್ ಮತ್ತೆ ಸ್ಟ್ರೈಕಿಂಗ್ ಅಂದ್ರೆ ಏನು ಅನ್ನೋದನ್ನ ನಮ್ಮ ಕೇಳುಗರಿಗೆ ತಿಳಿಸಬಹುದಾ?
10: ಗ್ರಾಪ್ಲಿಂಗ್ ಅಂದ್ರೆ ಒಬ್ಬರನ್ನ ಹೇಗೆ ಹಿಡ್ಕೊಂಡು ನೆಲದ ಮೇಲೆ ಹಾಕ್ಬೇಕು, ಹಾಕಿದ್ಮೇಲೆ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಅದನ್ನ ಗ್ರಾಪ್ಲಿಂಗ್ ಸ್ಪೋರ್ಟ್ ಅಂತೀವಿ. ಸ್ಟ್ರೈಕಿಂಗ್ ಅಂದ್ರೆ ಪಂಚ್ ಕಿಕ್. ಯಾವುದೇ ಸ್ಪೋರ್ಟ್ ಅಲ್ಲಿ ಪಂಚ್ ಕಿಕ್ ಏನ್ ಇನ್ವಾಲ್ವ್ ಆಗುತ್ತೆ ಅದನ್ನ ಸ್ಟ್ರೈಕಿಂಗ್ ಅಂತ ಕರಿತೀವಿ.
9: ಓಕೆ,
10: ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಕಿಕ್ ಬಾಕ್ಸಿಂಗ್ ಮತ್ತೆ ರೆಸ್ಲಿಂಗ್ ಮಿಕ್ಸ್ ಮಾಡಿದಾಗ ಅದನ್ನ MMA ಅಂತ ಕರೀತಾರೆ. ಸೊ ಕೆಲವರು ತುಂಬಾ ಕೆಲವು ಒಳ್ಳೆ ಕಿಕ್ ಬಾಕ್ಸರ್ಸ್, ಎಕ್ಸಾಂಪಲ್ ರೀತು ಪೊಗಾಟ್ ಇಸ್ ಎ ಗುಡ್ ರೆಸ್ಲರ್.
9: ಓಕೆ,
10: ಈಗ ಅವರು MMAಗೆ ಶಿಫ್ಟ್ ಆಗಿದ್ದಾರೆ.
9: ಓಕೆ,
10: ರೆಸ್ಲರು ಈಗ ಸ್ಟ್ರೈಕಿಂಗ್ ಕಲ್ತು ಅವರು ಕೂಡ MMA ಮಾಡ್ತಾ ಇದ್ದಾರೆ.
9: ಓಕೆ,
10: ಸೊ ಈ ತರ ಎರಡು ಸ್ಪೋರ್ಟ್ ನ ಮಿಕ್ಸ್ ಮಾಡಿದಾಗ ಅದನ್ನ MMA ಅಂತ ಕರೀತಾರೆ.
9: ಓಕೆ, ಈಗ ನೀವು ಎಷ್ಟು ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ?
10: ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ನನ್ನ ಕೋಚ್ ಹೆಸರು ಕ್ರೂ ವಿಕ್ರಮ್ ನಾಗರಾಜ್ ಅಂತ. ಅವರು ಈಸ್ ದ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಕಾಡೆಮಿ ಆಫ್ ಮಾರ್ಷಲ್ ಸೈನ್ಸ್. ಮೈಸೂರಲ್ಲಿ ತುಂಬಾ ಹಳೆಯದಾದ ಮತ್ತೆ ಒನ್ ಆಫ್ ದ ಫೈನೆಸ್ಟ್ ಅಕಾಡೆಮೀಸ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದ ಅಕಾಡೆಮಿ.
9: ಓಕೆ, ನೀವು 10 ವರ್ಷದಿಂದ ಕಲಿತಾ ಬಂದಿದ್ದೀರಲ್ಲ, ಏನೆಲ್ಲ ಚಾಲೆಂಜಸ್ ಇರುತ್ತೆ ಒಬ್ಬ ಹೆಣ್ಣು ಮಗಳಿಗೆ ಅಥವಾ ಒಬ್ಬ ಮಹಿಳೆಗೆ ಅಂತ ತಗೊಂಡಾಗ ಮಾರ್ಷಲ್ ಆರ್ಟ್ಸ್ ಫೀಲ್ಡ್ ಅಲ್ಲಿ ಆಗಿರಬಹುದು ಅಥವಾ ಈಗ ನೀವೇನ್ ಹೇಳಿದ್ರಿ, ಸಾಕಷ್ಟು ಸ್ಪೋರ್ಟ್ಸ್ ಇರುತ್ತೆ, ಈ ಎಲ್ಲದ್ರೊಳಗೂ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗುತ್ತೆ?

0: ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಹೆಣ್ಮಕ್ಕಳಿಗೆ ಅಂತ ಬಂದಾಗ ಒಂದು ಸ್ಪೋರ್ಟಿಗೆ ಅವ್ರು ಕಮಿಟ್ ಆಗಿಬಿಟ್ರೆ ಅವ್ರ ಮುಂದೆ ಪ್ರಾಬ್ಲಮ್ಸ್ ಏನೂ ಕಾಣಬಾರ್ದು, ಕಾಣೋದು ಇಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಬಟ್ ಕೆಲವರಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಏನಿರುತ್ತೆ ಆವಾಗ ಬ್ರೇಕ್ ತೊಗೊಳ್ಬೇಕಾಗಿರತ್ತೆ, ಅಥವಾ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಆವಾಗ ಬ್ರೇಕ್ ತೊಗೊಳ್ಬೇಕಾಗಿರುತ್ತೆ. ಅದು ಬಿಟ್ಟು ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ.
1: ಓಕೆ,
0: ಮನೆ ಮೇಜರ್ ಸಪೋರ್ಟ್ ಸಿಸ್ಟಮ್. ಮನೆಯವರು ಸರಿ ನಿನಗೇನಿಷ್ಟ ನೀನು ಮಾಡು ಹೋಗು ಅಂತ ಬಿಟ್ರೇನೆ ಇಂಥ ಸ್ಪೋರ್ಟಿಗೆ ಒಂದು ಹೆಣ್ಮಗು ಬಂದು ಸೇರ್ಬೋದು ಹೊರತು ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ.
1: ನೀವು ಈಗ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಭಾರತನ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಪ್ರೆಸೆಂಟ್ ಮಾಡಿದ್ದೀರಾ, ಹೇಗೆ ಇತ್ತು ಆ ಒಂದು ನಿಮ್ಮ ರೆಪ್ರೆಸೆಂಟೇಷನ್ಗೆ ನಿಮ್ಮ ತಯಾರಿ ಆಗಿರಬಹುದು, ಅಥವಾ ಇಲ್ಲಿಂದ ಈಗ ನೀವು ಕಲಿತಾ ಇರೋ ಒಂದು ಇನ್ಸ್ಟಿಟ್ಯೂಟಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಏನೆಲ್ಲ ಫೇಸಸ್ ಇದೆ ಅದರೊಳಗೆ ಅಂತ ಹೇಳ್ಬೋದಾ?
0: ಸೊ ನನ್ನ ಫೈಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು 2016 ಅವಾಗಿಂದ ನಂದು ಫಸ್ಟ್ ಫೈಟ್ ಆಗಿದ್ದು. ಸೊ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಫೈಟ್ ಆಗಿದ್ದು 2019. ಸೊ ಜಾಯಿನ್ ಆಗ್ತಿದ್ದಂಗೆ ಒಂದು ಇಂಟರ್ನ್ಯಾಷನಲ್ ಫೈಟ್ನ ಹೋಗಿ ಆಡ್ತೀನಿ ಅಂತ ಇರೋದಿಲ್ಲ. ಫಸ್ಟ್ ಒಂದು ಸ್ಟೇಟ್ ಲೆವೆಲ್ ಆಡ್ತೀವಿ, ಸ್ಟೇಟ್ ಲೆವೆಲ್ ಆಡ್ತಿದ್ದಂಗೆ ಒಂದು ನ್ಯಾಷನಲ್ ಲೆವೆಲ್ ಆಡ್ತೀವಿ. ಆ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಕೋಚ್ ಆಗಿರ್ಬೋದು ಅಥವಾ ನಮ್ಮ ಫೆಡರೇಷನ್ ಆಗಿರ್ಬೋದು ಅವ್ರ ಪರ್ಫಾರ್ಮೆನ್ಸ್ನ ನೋಡಿ ಹೇಳ್ತಾರೆ, ಓಕೆ ಈ ಇಂಟರ್ನ್ಯಾಷನಲ್ ಫೈಟ್ ಬರ್ತಾ ಇದೆ, ನೀವು ಇದಕ್ಕೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾರೆ. ಒಂದೊಂದು ಸಲ ಸೆಲೆಕ್ಷನ್ ಪ್ರೊಸೆಸ್ಗಳು ಕೂಡ ಇರುತ್ತೆ, ಅಂದರೆ ನ್ಯಾಷನಲ್ಸ್ ನಡೆಸ್ತಾರೆ, ನ್ಯಾಷನಲ್ಸ್ ಅವ್ರು ಯಾರು ಗೋಲ್ಡ್ ಮೆಡಲಿಸ್ಟ್ಗಳು ಇರ್ತಾರೆ, ಸಿಲ್ವರ್ ಮೆಡಲಿಸ್ಟ್ಗಳು ಇರ್ತಾರೆ, ಅವರಿಗೆ ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ ಹೋಗಾಡ್ಲಿಕ್ಕೆ.
1: ಓಕೆ, ಮೊಯ್ತಾಯ್ ಅನ್ನೋದನ್ನ 8 ಅಂಗಗಳ ಕಲೆ ಅಂತ ಕರೀತಾರೆ, ಇದನ್ನ ನೀವು ಆಡಿದಿರ, ಅದರ ಒಂದು ವಿಶೇಷತೆ ಏನು?
0: ಸಿ, ಮೊಯ್ತಾಯ್ದು ಹಿಸ್ಟ್ರಿ ತುಂಬಾ ಡೀಪ್ ಇದೆ. ಬೇಸಿಕಲಿ ಇಟ್ ಕಮ್ಸ್ ಫ್ರಮ್ ಥೈಲ್ಯಾಂಡ್.
1: ಓಕೆ,
0: ಈ ಸ್ಪೋರ್ಟ್ನ ಅವರು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರ ಕಲ್ಚರಲ್ಲಿ ಇದು ಬೆಳೆದು ಬಂದಿರೋ ಅಂತ ಸ್ಪೋರ್ಟ್ ಇದು. ಸೊ ಮೊಯ್ತಾಯ್ 8 ಅಂಗಗಳ ಕಲೆ ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಅಂಗ ಬಂದು ನಮ್ಮ ಫಿಸ್ಟ್, ಎರಡನೇದ್ ಬಂದು ಎಲ್ಬೋಸ್, ಮೂರನೇದ್ ಬಂದು ಮಂಡಿ ನೀಸ್,
1: ಓಕೆ,
0: ನಾಲ್ಕನೇದ್ ಬಂದು ಶಿನ್ನು. ಈ ತರ ನಮ್ದು 8 ಅಂಗ, 2 ಫಿಸ್ಟು, 2 ಎಲ್ಬೋ, 2 ನೀ, 2 ಶಿನ್ನು, ಇದು 8 ಅಂಗಗಳು. ಈ ಸ್ಪೋರ್ಟ್ದು ಸ್ಪೆಷಾಲಿಟಿ ಏನಂತ ಅಂದ್ರೆ, ಎಲ್ಬೋಸ್ ಮತ್ತೆ ನೀಸ್ನ ಯೂಸ್ ಮಾಡ್ಬೋದು, ವಿಚ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲಿಂಬ್ಸ್ ನಮ್ಮ ಬಾಡಿಲಿ. ಯಾರಿಗೂ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಬಟ್ ನಮ್ದು ಎಲ್ಬೋ ಮತ್ತೆ ನೀ ಇಂದ ಸ್ಟ್ರೈಕ್ ಮಾಡಿದ್ರೆ 100% ಒಳ್ಳೆ ಇಂಪ್ಯಾಕ್ಟ್ ಹಿಟ್ ಬಂದೇ ಬರುತ್ತೆ.
1: ಓಕೆ,
0: ಸೊ ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಸ್ಪೋರ್ಟ್.
1: ಓಕೆ, ನೀವು ಥೈಲ್ಯಾಂಡ್ ಅಲ್ಲಿ ನಡೆದಂತ ಈ ಮೊಯ್ತಾಯ್ ಕಾಂಪಿಟೇಷನ್ ಅಲ್ಲಿ ಸಿಲ್ವರ್ ಮೆಡಲ್ ನ ಕೂಡ ಗೆದ್ದಿದ್ದೀರಾ, ಆ ಒಂದು ಅನುಭವ ಹೇಗಿತ್ತು?
0: ನನ್ನ ಫೈಟ್ ಆಗಿದ್ದು 2025 ಮಾರ್ಚ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ, ಥೈಲ್ಯಾಂಡ್ ಪಟಾಯದಲ್ಲಿ. ಸೊ ನಾನು ಇದೇ ಫೈಟ್ಗೆ 2019 ಹೋಗ್ಬೇಕಿತ್ತು, ಆದ್ರೆ ಕೋವಿಡ್ ಆಗಿದ್ರಿಂದ ನಮ್ಗೆ 19, 20, 21 3 ವರ್ಷ ಕ್ಯಾನ್ಸಲ್ ಮಾಡಿದ್ರು. 21 ಅಲ್ಲಿ ನನಗೊಂದು ಮೇಜರ್ ಇಂಜುರಿ ಆಯಿತು, ಸೊ ನಂಗೆ ಅದಾದ್ಮೇಲೆ ಫೈಟ್ ಮಾಡೋಕ್ಕಾಗಿರಲಿಲ್ಲ. 25 ಅಂದರೆ ನಾನು ಆಲ್ಮೋಸ್ಟ್ 4 ವರ್ಷಗಳ ನಂತರ ಫಸ್ಟ್ ಫೈಟ್ ನಂದದು. ಸೊ ನನಗೂ ಆ ನರ್ವಸ್ನೆಸ್ ಇತ್ತು, ಅಲ್ಲಿ ಅಷ್ಟು ದೂರ ಹೋಗಿ ಪಾರ್ಟಿಸಿಪೇಟ್, 4 ವರ್ಷ ಆದ್ಮೇಲೆ ನಾನು ಫೈಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇತ್ತು. ಸೊ ದಟ್ಸ್ ಹೌ ಇಟ್ ವೆಂಟ್. ಆದರೆ ಸಿ, ಒಂದು ಅಥ್ಲೀಟ್ ಒಂದು ಫೈಟ್ ಹೋಗಬೇಕು ಅಂದರೆ, ಎಸ್ಪೆಷಲಿ ಅವರು ಅಮೆಚೂರ್ ಲೆವೆಲಲ್ಲಿ ಇನ್ನ ಇದ್ದಾಗ, ತುಂಬ ಕಷ್ಟಗಳಿರುತ್ತೆ. ದುಡ್ಡಿನ ಖರ್ಚು ಆಗ್ಬೋದು ಅಥವಾ ಎವ್ರಿಥಿಂಗ್ ಎವಾಲ್ವ್ಸ್ ಅರೌಂಡ್ ಅವ್ರದ್ದು ಫಿನಾನ್ಸ್ಗಳು,
1: ಹೌದು,
0: ಟಿಕೆಟ್ಸ್ ಖರ್ಚುಗಳಾಗ್ಬೋದು ಅಥವಾ ಅವ್ರದ್ದು ಡಯಟ್ ಖರ್ಚುಗಳಾಗ್ಬೋದು, ಟ್ರೈನಿಂಗ್ ಖರ್ಚುಗಳಾಗ್ಬೋದು, ಎಲ್ಲ ಇರುತ್ತೆ. ಸೊ ಎಲ್ಲಾನೂ ಸೆಟ್ ಮಾಡಿಕೊಂಡು ಅಷ್ಟು ದೂರ ಹೋಗೋ ತನಕ ಕಷ್ಟ ಆಗುತ್ತೆ.
1: ಓಕೆ,
0: ಸೊ ಅಷ್ಟು ಅಲ್ಲಿ ರೀಚ್ ಆದ್ಮೇಲೆ ಕೂಡ ಅಲ್ಲಿದು ವೆದರ್ ತುಂಬ ಹ್ಯೂಮಿಡ್ ಇರುತ್ತೆ, ತುಂಬ ಸೆಕೆ ಇರುತ್ತೆ. ನಾವು ಹೋಗಿದ್ದು ಮಾರ್ಚಲ್ಲಿ, ಸೊ ಆರಾಮಾಗಿ ಟೆಂಪ್ರೇಚರ್ ನಿಮಗೆ 40-42 ರೇಂಜಿಗೆ ಹೊಟ್ಟೆ ಹೋಗುತ್ತೆ ಆರಾಮಾಗಿ, ಆ್ಯಂಡ್ ಹ್ಯೂಮಿಡಿಟಿ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೂ ಕೂಡ ನಾವಲ್ಲಿ ಸುತ್ತಾಡೋಕ್ಕೆ ಅಂತ ಎಲ್ಲೂ ಹೋಗಲ್ಲ, ನಾವು ಹೋಗಿರೋದೇನೆ ಫೈಟ್ ಮಾಡೋಕ್ಕೋಸ್ಕರ. ನಮ್ಮ ಫೈಟ್ ಇರೋದೇ 5ನೇ ದಿನ 6ನೇ ದಿನ. ಸೊ ಆ ಇರೋವರೆಗೂ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನಾವು ಟ್ರೈನಿಂಗ್ ಮಾಡೇ ಮಾಡ್ತೀವಿ, ಮಾಡಲೇಬೇಕು.
1: ಓಕೆ,
0: ದಟ್ ಈಸ್ ದ ರುಟೀನ್. ಒಂದು ಅಥ್ಲೀಟ್ ಫೈಟ್ಗೆ ಹೋಗ್ತಾನೆ ಅಂತ ಅಂದರೆ, ಒಂದು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಅಲ್ಲಿ ಸುತ್ತಾಡ್ಲಿಕ್ಕಾಗಲ್ಲ, ಸುತ್ತಾಡ್ಲಿಕ್ಕೆ ಹೋಗೋದು ಇಲ್ಲ, ಬೆಳಗ್ಗೆ ಎದ್ದೋಳ್ಬೇಕು, ಸೇಮ್ ರೂಟೀನ್ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು.
1: ಓಕೆ, ಆ್ಯಂಡ್ ಇವಾಗ ಒಂದು ಕಡೆ ನೀವು ಕಲ್ತಿರ್ತೀರಾ, ಆದರೆ ಬೇರೆ ಕಡೆ ಹೋಗಿ ನೀವು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ಎಲ್ಲಾನು ಮ್ಯಾಟರ್ ಆಗುತ್ತೆ. ಎನ್ವಿರಾನ್ಮೆಂಟ್ ಇರಬಹುದು ಅಥವಾ ನಿಮ್ಮ ಮೈಂಡ್ ಸೆಟ್ ಇರಬಹುದು, ನೀವು ಪ್ರಾಕ್ಟೀಸ್ ಮಾಡಿದಂತಹ ಜಾಗ ಇರಬಹುದು, ಅದೆಲ್ಲಾನು ಆಗಿರುತ್ತೆ. ನೀವು ಒಂದು ಬೇರೆ ದೇಶಕ್ಕೆ ಹೋದಾಗಲಿ ಅಥವಾ ನಮ್ಮ ಇಂಡಿಯಾಲೇ ಬೇರೆ ಬೇರೆ ಕಡೆ ಹೋದಾಗಲಿ ಹೇಗೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಿದ್ರಿ?
0: ಈಗ ಒಂದು

0: ಹೋಗ್ತಿದ್ದಂಗೆನೆ ನಮ್ದು ಫೈಟ್ ಇರೋಲ್ಲ ಯೂಶಲಿ. ಸೊ ಒಂದು ಎರಡು ದಿನ ಮುಂಚೆನೆ ಹೋಗಿ ಆ ಜಾಗನ ನೋಡಿ, ಇವಾಗ ರಿಂಗ್ ಹಾಕಿರ್ತಾರೆ ಅಥವಾ ಕೇಜ್ ಹಾಕಿರ್ತಾರೆ, ಅದ್ರೊಳಗಡೆ ಹೋಗಿ ಸ್ವಲ್ಪ ಮೂವ್ ಮಾಡಿ ಸ್ವಲ್ಪ ಅಕ್ಲೋಮೆಟೈಸ್ ಮಾಡ್ಕೊಂತೀವಿ ನಮಗ್ ನಾವು. ಯಾಕಂದ್ರೆ ತಕ್ಷಣ ಒಳಗಡೆ ಹೋಗ್ಬೇಕು ಅಂದ್ರೆ ನರ್ವಸ್ನೆಸ್ ಎಂಥವ್ರಿಗೆ ಆದ್ರೂ ಕಿಕ್ಕಿನ ಹಾಗೆ ಆಗತ್ತೆ. ಸೊ ಒಂದು ಎರಡು ದಿನ ಮುಂಚೆನೆ ಹೋಗಿರ್ತೀವಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. ಸ್ಪೆಷಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಇಂಡಿಯಾ ಫ್ಲಾಗ್ನ ಕ್ಯಾರಿ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಇರತ್ತೆ. ಇಂಡಿಯನ್ಸ್ ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ ಅಥವಾ ಬೇರೆ ಬೇರೆ ಕಂಟ್ರಿ ಅವ್ರು ಕೂಡ ನೋಡ್ಲಿಕ್ಕೆ ಬಂದಿರ್ತಾರೆ. ಸೊ ಆ ಪ್ರೆಷರ್ ಕೂಡ ಇರುತ್ತೆ. ಅದನ್ನೆಲ್ಲನೂ ನಾವು ಸಾಫನ್ ಮಾಡಿಕೊಂಡು ಒಳಗಡೆ ಕಾಲಿಡಬೇಕು ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಬರ್ಲಿಕ್ಕೆ ಟೈಮ್ ತಗೊಳತ್ತೆ.
1: ಓಕೆ, ಮಹಿಳೆಯರಿಗೆ ಈ ಮಾರ್ಷಲ್ ಆರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದಾ?
0: ಸೊ ನನ್ನ ಸ್ಪೋರ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಅಲ್ಲಿ ನನ್ಗೆ ಅನ್ಸೋ ಪ್ರಕಾರ 0.001% ಮಹಿಳೆಯರು ಈ ಸ್ಪೋರ್ಟ್ ಅಲ್ಲಿ ಇರಬಹುದು. ನಾನ್ ಫೈಟ್ ಮಾಡಿದ ಟೈಮ್ ಅಲ್ಲಿ ಇಟ್ ವಾಸ್ ದ ಸ್ಟಾರ್ಟಿಂಗ್ ಟೈಮ್ MMA ಇಂಡಿಯಾಗ್ ಬಂದಿದ್ದು 16-17 ಟೈಮ್ ಅಲ್ಲಿ. ಅವಾಗ ಸೌತ್ ಇಂಡಿಯಾ ಇಂದ ಹೋಗ್ತಿದ್ದೆ ನಾನು ಒಬ್ಳೇ ಫೈಟರ್, ಇನ್ಯಾರು ಇರ್ತಾನೆ ಇರ್ಲಿಲ್ಲ.
1: ಓಕೆ,
0: ಸೊ ಮಹಿಳೆಯರು ತುಂಬಾ ಕಮ್ಮಿ ಈ ನನ್ನ ಸ್ಪೋರ್ಟ್ ಅಲ್ಲಿ ಸ್ಪೆಷಲಿ.
1: ಓಕೆ,
0: ಬೇರೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಇರ್ಬೋದು, ಬಟ್ ನನ್ನ ಸ್ಪೋರ್ಟ್ ಅಲ್ಲಿ ತುಂಬಾ ಕಮ್ಮಿ. ಬಟ್ ಆ ಡೆವಲಪ್ಮೆಂಟ್ ಇವಾಗ ಕಾಣ್ತಾ ಇದೆ, ಮಹಿಳೆಯರು ಬರ್ತಾ ಇದ್ದಾರೆ. ಒಂದು ಮಾರ್ಷಲ್ ಆರ್ಟ್ಸ್ನ, ಒಂದು ಕಾಂಬ್ಯಾಟ್ ಸ್ಪೋರ್ಟ್ಸ್ನ ಕರೆಕ್ಟಾಗಿ ನಾನು 3-4 ವರ್ಷ ಕಲಿತೆ ಅಂತಂದರೆ ನನ್ನಿಂದ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಯಾರೂ ಕಿತ್ಕೊಳಕ್ಕಾಗಲ್ಲ. ನನ್ನ ಯಾವುದೇ ಪಾಯಿಂಟಲ್ಲಿ ಹೋಗಿಬಿಡಿ, ನನ್ನ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ, ನಾನು ಸೇಫ್ ಆಗಿ ವಾಪಸ್ ಬರ್ತೀನಿ ಅಂತ.
1: ಓಕೆ, ಈಗ ಒಂದು ಮಹಿಳೆಯರ ಆತ್ಮರಕ್ಷಣೆ ಅಂತ ತಗೊಂಡಾಗ ಈ ಸ್ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
0: ಈ ಸ್ಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆವಾಗಲೇ ನಿಮ್ಗೆ ಹೇಳ್ದಂಗೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟೂ ಸ್ಪೋರ್ಟ್ಸ್.
1: ಹೌದು.
0: ಸೊ ಒಂದು ಸ್ಟ್ರೈಕಿಂಗ್ ಸ್ಪೋರ್ಟ್ ಆಗಲಿ, ಒಂದು ಗ್ರ್ಯಾಪ್ಲಿಂಗ್ ಸ್ಪೋರ್ಟ್ ಆಗಲಿ. ಸೊ ಹೊಡೆಯೋದು ಹೇಳ್ಕೊಡ್ತೀನಿ, ಹೊಡೆದ್ಮೇಲೆ ಕೆಳಗಡೆ ಹಾಕೊಂಡು ಹಿಡ್ಕೊಳ್ಳೋದು ಹೇಳ್ಕೊಡ್ತೀವಿ.
1: ಓಕೆ,
0: ದಟ್ ಈಸ್ ದ ರೀಸನ್ MMA ಈಸ್ ಅ ಹ್ಯೂಜ್ ಪಾರ್ಟ್ ಇನ್ ಸೆಲ್ಫ್ ಡಿಫೆನ್ಸ್. ಸೊ ಮಹಿಳೆಯರಿಗೆ ಈ ಸ್ಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದೆರಡು ಮಿಕ್ಸ್ಚರ್ ಆದ್ರಿಂದ ಹೊಡೆಯೋದು ಕಲಿಬೋದು ಆ್ಯಂಡ್ ಹೆಂಗೆ ಹಿಡಿದಿಡ್ಕೊಳ್ಬೋದು ಅನ್ನೋದು ಕಲಿಬೋದು. ಸೊ ಅದು ಒಂದು ರೀಸನ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಎರಡೂ ಕಲಿಬೋದು.
1: ಓಕೆ,
0: ಇನ್ನು ಒಂದು ರೀಸನ್ ಏನಂದರೆ ಮೆಂಟಲಿ ಮತ್ತು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗ್ತೀವಿ ಈ ಸ್ಪೋರ್ಟಲ್ಲಿದ್ದಾಗ. ಯಾಕೆ ಅಂದರೆ ಸ್ಟಾರ್ಟಿಂಗ್ ಟ್ರೈನಿಂಗಿಂದ ಹಿಡಿದೂ ಅಷ್ಟು ಈಸಿಯಾಗಿರೋ ಅಂಥ ಸ್ಪೋರ್ಟ್ ಅಲ್ಲ ಇದು. ಸೊ ಮೆಂಟಲಿ ಫಿಸಿಕಲಿ ಅದಾಗದೇ ಸ್ಟ್ರೆಂಥನ್ ಮಾಡಿಬಿಡತ್ತೆ.
1: ಓಕೆ,
0: ಈಗ ನಾನು ಒಬ್ರು ಮುಂದೆ ಮಾತಾಡಬೇಕು ಅಂದ್ರೂ ನಂಗೆ ಆ ಸ್ಟ್ರೆಂತ್ ಬೇಕು.
1: ಹಾಂ ಹೌದು,
0: ಒಬ್ರನ್ನ ಎದುರಿಸ್ಬೇಕು ಅಂದ್ರೂ ಆ ಸ್ಟ್ರೆಂತ್ ಬೇಕು. ಸೊ ಈಗ ನನ್ನ ಹತ್ರ ಏನೋ ತಪ್ಪು ನಡೀತಾ ಇದೆ, ನನ್ನ ಮೇಲೆ ಯಾರೋ ತಪ್ಪು ಮಾಡ್ತಿದಾರೆ ಅಂತ ಹೇಳೋಕ್ಕೂ ಸ್ಟ್ರೆಂತ್ ಬೇಕು. ಆ ಸ್ಟ್ರೆಂತ್ ಸ್ಪೋರ್ಟ್ ಕೊಡುತ್ತೆ, ಅದಾಗದೇ ಕೊಡುತ್ತೆ.
1: ಓಕೆ, ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರಿ ನಮಗೆ. ಈಗ ಫಿಸಿಕಲಿ ದೇಲ್ ಬಿ ಫಿಟ್, ಹೌದು ನಾನು ಈ ಸ್ಪೋರ್ಟ್ ಆಡಕ್ಕೆ ನಂಗೆ ಆಗುತ್ತೆ ಅನ್ನೋ ಥರ ದೇಲ್ ಬಿ ಫಿಸಿಕಲಿ ಫಿಟ್, ಆದರೂ ಕೂಡ ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಒಂದು ಸ್ಪೋರ್ಟಲ್ಲಿ?
0: ಆ ಮೆಂಟಲ್ ಸ್ಟ್ರೆಂಥನಿಂಗ್ ಅನ್ನೋದು ಅದಾಗದೇ ಸ್ಪೋರ್ಟ್ ಕೊಟ್ಬಿಡತ್ತೆ. ಅದು ಹೇಗೆ ಅಂದರೆ ಒಂದು ಟ್ರೈನಿಂಗ್ ತುಂಬ ರಿಗರಸ್ ಇರುತ್ತೆ, ತುಂಬ ಕಷ್ಟವಾದ ಟ್ರೈನಿಂಗ್ ಇರುತ್ತೆ, ಅಷ್ಟು ಈಸಿ ಇರಲ್ಲ ಟ್ರೈನಿಂಗು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಒಂದು ಸಲ ನಾನು ಕೇಜ್ ಒಳಗಡೆ ಹೋಗಿ ಫೈಟ್ ಮಾಡ್ಕೊಂಡು ಬಂದೆ ಅಂದರೆ ನನ್ನ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಯಾಕಂದರೆ ಐ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ಈಗ ನಾನು ಕೇಜ್ ಒಳಗಡೆ ಹೋಗ್ತಿದ್ದೀನಿ ಅಂದರೆ ನನಗೆ ಗೊತ್ತು ಯಾರೋ ನನಗೆ ಹೊಡಿತಾರೆ ಅಂತ, ಹೊಡಿಸ್ಕೊಳಕ್ಕೆ ನಾನು ಒಳಗಡೆ ಹೋಗ್ತಾ ಇರೋದು, ಐ ಆಮ್ ರೆಡಿ ಫಾರ್ ಇಟ್. ನಾನು ಹೊಡಿಸ್ಕೊಳಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ ಅಂತಂದರೆ ಇನ್ನೇನಿದೆ ಹೆದರ್ಕೊಳಕ್ಕೆ?
1: ಓಕೆ, ಸೊ
0: ನಾನು ಅದನ್ನ ಹೆದರಿಸಿ ಬಂದಿದ್ದೀನಿ, ಇನ್ನೇನು ಇಲ್ಲ ಹೆದರ್ಕೊಳಕ್ಕೆ.
1: ಓಕೆ, ಸೊ ಬೇಸಿಕಲಿ ಈಗ ಮಹಿಳೆಯರಿಗೆ ಅಂತ ತಗೊಂಡಾಗ ಆ ಹೆದರ್ಕೆನ ಹೋಗ್ಲಾಡ್ಸ್ಲಿಕ್ಕೆ ಈ ಸ್ಪೋರ್ಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ.
0: ಹೌದು ಹೌದು.
1: ಓಕೆ, ಹಾಗೆ ಈಗ ಫಿಟ್ನೆಸ್ ಇರಬಹುದು ಅಥವಾ ಡಯಟ್ ಇರಬಹುದು, ಇದನ್ನ ನೀವು ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಇವಾಗ ನ್ಯಾಷನಲ್ ಲೆವೆಲ್ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ MMA ಪಾರ್ಟಿಸಿಪೆಂಟ್ದು ಡಯಟ್ ಸ್ಟೈಲ್ ಹೇಗಿರುತ್ತೆ, ಫಿಟ್ನೆಸ್ ಸ್ಟೈಲ್ ಹೇಗಿರುತ್ತೆ?
0: ಸೊ ಇವಾಗ ಯಾವುದೇ ಅಥ್ಲೀಟ್ ಆದರೂ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಲ್ಲಿ ಸ್ಪೆಷಲಿ ವೆಯ್ಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಏಜ್ ಕ್ಯಾಟಗರಿ ಇರುತ್ತೆ, ವೆಯ್ಟ್ ಕ್ಯಾಟಗರಿ ಇರುತ್ತೆ. ಸೊ ಆ ವೆಯ್ಟನ್ನ ನಾನು ಮೇಂಟೈನ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಈಟ್ ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು MMA ಅಥ್ಲೀಟ್ಗೆ ನಾವು ಹೇಳೋದು ಅಟ್ಲೀಸ್ಟ್ 2 ಟೈಮ್ಸ್ ಆಫ್ ಅವರ್ ಬಾಡಿ ವೆಯ್ಟ್ ಪ್ರೋಟೀನ್ ತಿನ್ನಬೇಕು. ಅಂದರೆ ನಾನು 50 kg ಇದ್ದೀನಿ ಅಂದರೆ ನಾನು 2 ಟೈಮ್ಸ್ ಅಂತಂದರೆ ಆಲ್ಮೋಸ್ಟು ನಾನು 100-130 grams ಪ್ರೋಟೀನ್ ತಿನ್ನಬೇಕಾಗತ್ತೆ.
1: ಓಕೆ,
0: ಅದು ಒಂದು, ಯಾಕಂದರೆ ಟ್ರೈನಿಂಗ್ ಅಷ್ಟೇ ಇರುತ್ತೆ, ಅಷ್ಟೇ ಸುಸ್ತಾಗತ್ತೆ ಆ್ಯಂಡ್ ತುಂಬ ಜಾಸ್ತಿ ವೆಯ್ಟ್ ಜಾಸ್ತಿ ಆಗಂಗೂ ಇಲ್ಲ, ತುಂಬ ಕಮ್ಮಿ ಆಗಂಗೂ ಇಲ್ಲ. ಸೊ ಡಯಟ್ ಹಾಗೆ,
1: ಹಾಂ,
0: ಪ್ರೋಟೀನ್ಸ್ ಆಗಲಿ, ಫೈಬರ್ ಆಗಲಿ, ಕಾರ್ಬ್ಸ್

0: ಆಗ್ಲಿ ಎಲ್ಲ ನೋಡಿಕೊಂಡು, ಸ್ಪೆಷಲಿ ಫೈಟ್ ಹತ್ತಿರ ಬರ್ತಿದ್ದಂಗೆ, ಫೈಟ್ ದೂರ ಇದ್ದಾಗ ಅದು ಅಷ್ಟು ಮ್ಯಾಟರ್ ಆಗಲ್ಲ.
1: ಹೌದು,
0: ಯಾಕೆಂದರೆ ಟ್ರೈನಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಎನರ್ಜಿ ಹೋಗ್ತಾ ಇರುತ್ತೆ. ಫೈಟ್ ಹತ್ತಿರ ಬರ್ತಿದ್ದಂಗೆ ನಾನು ವೆಯ್ಟ್ ಕ್ಯಾಟಗರಿ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನಂದು ವೆಯ್ಟ್ ಕ್ಯಾಟಗರಿ 52 ಕಿಲೋಸ್ ಇರ್ಬೋದು. ಸೊ ನಾನು ಅವತ್ತು ವೇಯಿಂಗ್ ಮಷಿನ್ ಮೇಲೆ ನಿಂತಾಗ ನಾನು 52 ಕೆಳಗಡೆನೆ ಇರಬೇಕು.
1: ಓಕೆ,
0: ಅದ್ರ ಮೇಲೆ 100 ಗ್ರಾಮ್ಸ್ ಇದ್ರೂ ನ್ಯಾಷನಲ್ಸ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಏನಾದರೂ ಡಿಸ್ಕ್ವಾಲಿಫೈ ಮಾಡ್ತಾರೆ.
1: ಓಕೆ. ಸೊ ವೆಯ್ಟ್ ಮೇಂಟೈನ್ ಮಾಡಬೇಕು ಅಂದರೆ ನೀವು ಪ್ರಾಪರ್ ಡಯೆಟ್ನ
0: ಡಯೆಟ್
1: ಮೇಂಟೈನ್
0: ಇರಲೇಬೇಕು.
1: ಮಾಡಲೇಬೇಕಾಗತ್ತೆ.
0: ಹೌದು.
1: ಲೈಫ್ ಸ್ಟೈಲ್ ಅನ್ನುವಂಥದ್ದು ಹೇಗಿರುತ್ತೆ ಒಬ್ಬ ಅಥ್ಲೆಟ್ದು?
0: ನನ್ನ ಪ್ರಾಕ್ಟೀಸನ್ನ ನಾನು ಪ್ರಯೋರಿಟೈಸ್ ಮಾಡಲೇಬೇಕು. ಹೊರಗಡೆ ಸೋಷಿಯಲ್ ಲೈಫ್ ಕಮ್ಮಿ ಆಗೇ ಆಗುತ್ತೆ, ಅದಾಗದೇ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಬೆಳಗ್ಗೆ 6 ಗಂಟೆ ಟ್ರೈನಿಂಗಲ್ಲಿ ಇರಬೇಕು, ಸಂಜೆ 5 ಗಂಟೆ ಟ್ರೈನಿಂಗಲ್ಲಿ ಇರಬೇಕು, ಮಧ್ಯಾಹ್ನ ಜಿಮ್ಮಿಗೆ ಹೋಗಬೇಕು. ಸೊ ನಂದು ಸೋಷಿಯಲ್ ಲೈಫ್ ಅದಾಗದೇ ಕಮ್ಮಿ ಆಗುತ್ತೆ.
1: ಓಕೆ. ಈಗಿನ ಹೆಣ್ಣು ಮಕ್ಕಳು ಇದರ ಕಡೆ ಒಲವು ತೋರಿಸ್ತಾ ಇದ್ದಾರಾ
0: ಈಗ? ಹೌದು, ತುಂಬ ಇಂಪ್ರೂವ್ಮೆಂಟ್ ಇದೆ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇಂಪ್ರೂವ್ಮೆಂಟ್ ತುಂಬ ಇದೆ. ಆದರೆ ಐ ಥಿಂಕ್ ಪೇರೆಂಟ್ಸ್ಗಳು ಸ್ವಲ್ಪ ಪುಷ್ ಮಾಡಬೇಕು. ಈಗ ನಮ್ಮ ಅಕಾಡೆಮಿಲಿ 4 ವರ್ಷದ ಮಕ್ಕಳು ಬರ್ತಾ ಇದ್ದಾರೆ,
1: ಓಕೆ,
0: ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ತುಂಬ ಮಾಡದೇ ಇರೋಕ್ಕಾಗ್ಬೋದು, ಬಟ್ ಆ ಏಜಿಂದ ಸ್ಟಾರ್ಟ್ ಮಾಡಿದ್ರೆ ಇಮ್ಯಾಜಿನ್ ಅವರೊಂದು 8-9 ವರ್ಷಕ್ಕೆ ಯಾವ ಲೆವೆಲ್ ಫೈಟರ್ ಆಗ್ಬೋದು, ಅಥವಾ ಅವ್ರ ಮೈಂಡ್ ಸೆಟ್ ಎಲ್ಲಿರುತ್ತೆ. ಸಿ, ಅವ್ರು ಫೈಟ್ ಮಾಡ್ತಾರೋ ಬಿಡ್ತಾರೋ, ಬಟ್ ಆ ಮೈಂಡ್ ಸೆಟ್ ಇಸ್ ವಾಟ್ ಮ್ಯಾಟರ್ಸ್.
1: ಕರೆಕ್ಟ್. ಹಾಗೆ ಈಗ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಅಂತ ನಾವು ತಗೊಂಡಾಗ ಮೇಜರ್ ಆಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಇರುವಂತಹ ಒಂದು ಸಾಮಾನ್ಯ ಥಿಂಕಿಂಗ್ ಏನು ಅಂದ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳು ಅಂತ ತಗೊಂಡಾಗ. ಈಗ ನೀವು ಹೇಳೋ ತರ ಒಂದು ಅಥ್ಲೆಟ್ ಆಗಬೇಕು ಅಂದ್ರೆ ಗಾಯಗಳಾಗಬಹುದು ಅಥವಾ ಕೈ ಕಾಲು ಏಟಾಗಬಹುದು, ಇದನ್ನೆಲ್ಲ ಹೇಗೆ ಎದುರಿಸಬಹುದು ಹೆಣ್ಣು ಮಕ್ಕಳು ಅಂತ ಹೇಳ್ತೀರಾ?
0: ಸಿ, ಒಂದು ಸ್ಪೋರ್ಟ್ಗೆ ಬಂದಮೇಲೆ ನಾನು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಗಾಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಈಗ ನಾನು ಫೈಟ್ ಮಾಡ್ತೀನಂತ ಯಾವ ಡಿಸೈಡ್ ಮಾಡ್ತೀನಲ್ಲ, ಅವತ್ತು ಇದ್ರ ಬಗ್ಗೆ ಎಲ್ಲ ಮರ್ತೋಗಿರ್ತೀನಿ ನಾನು. ಅದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂತ ಅಂದರೆ, ಇವಾಗ ನನಗೆ ಏನೇ ಏಟ್ ಆಗ್ತಾ ಇದ್ರು, ಈಗ ನಂದು 2017 ಫೈಟಲ್ಲಿ ಪೂರಾ ಮುಖದಲ್ಲಿ ಏಟಾಗಿತ್ತು ನನಗೆ.
1: ಓಕೆ.
0: ಸೊ ಕಟ್ಸ್ ಆದ್ರೂ ಅಷ್ಟೇ ಒಂದು 2-3 ಮಂತ್ಸಿಗೆ ರಿಕವರ್ ಆಗುತ್ತೆ, ಅಥವಾ ಸ್ವೆಲ್ಲಿಂಗ್ ಆದರೂ ಅಷ್ಟೇ, ಅದೂ ಅಷ್ಟೇ 2-3 ವೀಕ್ಸ್ಗೆಲ್ಲ ರಿಕವರ್ ಆಗುತ್ತೆ. ಸೊ ಆ ಭಯ, ಒಂದ್ಸಲ ನಾನು ಫೈಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಆದಾಗ ಆ ಭಯ ಹೊರಟೋಗುತ್ತೆ. ಸೊ ಅದ್ರ ಬಗ್ಗೆ ಐ ಥಿಂಕ್ ಫೈಟ್ ಮಾಡೋರು ಯೋಚನೆ ಮಾಡಬಾರ್ದು.
1: ಯೋಚನೆ ಅಂತೂ ಮಾಡಬಾರ್ದು ಅಂತ ಹೇಳಿದ್ರಿ, ಆದ್ರೆ ಮುನ್ನೆಚ್ಚರಿಕೆ ಅಂತ ಏನಾದರೂ ತಗೊಳ್ಬಹುದಾ ಗಾಯಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ?
0: ಗಾಯಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಹೆಡ್ ಗೇರ್ ಅಂತ ಹಾಕ್ತೀವಿ. ಸ್ಪೆಷಲಿ ಮುಖದಲ್ಲಿ ಏನೂ ಆಗಬಾರ್ದು, ನಂಗೆ ಯಾವುದು ಮಾರ್ಕ್ಸ್ ಬರಬಾರ್ದು ಅಂತಂದ್ರೆ ಹೆಡ್ ಗೇರ್ ಅಂತ ಹಾಕ್ತೀವಿ. ಅಲ್ಲಿ ಎಕ್ಸ್ಪೋಸ್ ಆಗೋದು ಬರೀ ನನ್ನ ಕಣ್ಣು ಮತ್ತೆ ಮೂಗು ಮತ್ತೆ ನನ್ನ ಬಾಯಿ ಇಷ್ಟು ಮಾತ್ರ ಇರುತ್ತೆ, ಇನ್ನೆಲ್ಲ ಫೇಸ್ ಕವರ್ ಆಗಿರುತ್ತೆ. ಸೊ ಅಲ್ಲಿ ಫೇಸ್ ಇಸ್ ಪ್ರೊಟೆಕ್ಟೆಡ್. ಇನ್ನೊಂದು, ನಮ್ಮ ಟ್ರೈನಿಂಗ್ ಅಲ್ಲೇನೆ ನಾವು ಹೇಳ್ತೀವಿ ಯಾವ ತರ ಇಂಜುರೀಸ್ನ ಅವಾಯ್ಡ್ ಮಾಡ್ಕೊಬೇಕು. ಈಗ ಕೆಲವು ಟೆಕ್ನಿಕ್ಸ್ ಹೇಳ್ಕೊಡೋ ಮುಂಚೆನೆ ಹೇಳ್ಬಿಡ್ತೀವಿ, ನೋಡಿ ಈ ತರ ಮಾಡಬೇಡಿ, ಇದನ್ನ ಮಾಡಿದ್ರೆ ಇಂಜುರಿ ಆಗುತ್ತೆ. ಸೊ ಆದ್ರೆ ಯಾವುದೇ ಕಾಂಬ್ಯಾಟ್ ಸ್ಪೋರ್ಟ್ಸ್ ಆದ್ರೂ ಇಂಜುರಿ ಇಸ್ ಪ್ರೋನ್.
1: ಓಕೆ. ಈಗ ನಿಮಗೆ ಆ ರೀತಿ ಯಾವ್ದಾದ್ರೂ ಇಂಜುರಿ ಆಗಿದ್ದಿದ್ಯಾ?
0: ನನಗೆ ಪ್ರಾಕ್ಟೀಸ್ ಮಾಡೋವಾಗ ಆಗಿರಲಿಲ್ಲ, ಅರೆ ಹೊರಗಡೆ ಲಾಂಗ್ ಜಂಪ್ ಮಾಡೋವಾಗ ACL ಟೇರ್ ಆಗಿತ್ತು. ಅದನ್ನ ನಾನು ಈಗ 26 ಜನವರಿ ಸರ್ಜರಿ ಮಾಡಿಸಿ ಈಗ ನಾನು ರಿಕವರಿ ಪೀರಿಯಡ್ ಅಲ್ಲಿ ಇದ್ದೀನಿ.
1: ಓಕೆ. ನೀವು ಹಾಗಾದ್ರೆ ಈ ಮೊಯ್ತಾಯಿ ಹೋದಾಗ ಕೂಡ ಇಂಜುರಿ ಆಗಿತ್ತಾ ನಿಮಗೆ?
0: ಇಂಜುರಿ ಇತ್ತು ಅವಾಗ, ನಾನು ಅವಾಗ
1: ಓಕೆ.
0: ಫೈಟ್ ಮಾಡಿದಾಗ ಕೂಡ ಇಂಜುರಿ ಇತ್ತು, ಅವಾಗ ಏನು
1: ಇಂಜುರಿ
0: ಪ್ರಾಬ್ಲಮ್ ಆಗಿ.
1: ಇಟ್ಕೊಂಡೆ ಫೈಟ್
0: ಹೌದು,
1: ಮಾಡಬಹುದಾ ಹಾಗೆ? ಓಕೆ.
0: ಎಲ್ಲ ಅಲ್ಲ, ಕೆಲವು ಇಂಜುರೀಸ್. ಅವತ್ತು ನಿಜ ಹೇಳ್ಬೇಕಂದ್ರೆ ನಂಗೆ ಅದು ಅಷ್ಟು ದೊಡ್ಡ ಇಂಜುರಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಸೊ ನನ್ನ ಮೈಂಡಲ್ಲಿ ಇರಲಿಲ್ಲ, ನನ್ನ ಪಾಡಿಗೆ ನಾನು ಫೈಟ್ ಮಾಡಿದೆ.
1: ಓಕೆ.
0: ನಾನು ಲೇಟರ್ ಸ್ಕ್ಯಾನ್ ಮಾಡಿಸಿದಾಗಲೇ ಗೊತ್ತಾಗಿದ್ದು ನನಗೆ ಇಂಜುರಿ ಇದೆ ಅಂತ.
1: ಓಕೆ. ಈಗ ನೀವು ಥೈಲ್ಯಾಂಡಿಗೆ ಹೋಗಿ ಸಿಲ್ವರ್ ಮೆಡಲ್ ತಗೊಂಡಿದ್ದ ಕ್ಷಣ ನಾನು ನೆನಪಿಸ್ಕೊಂಡ್ರೆ ಹೇಗಿತ್ತು ಆ ಕ್ಷಣ?
0: ಆ ಫೈಟ್ ಆಡಬೇಕು ಅಂತ ಇಲ್ಲ ಅಂದ್ರೂ ಒಂದು 8-9 ವರ್ಷದಿಂದ ಕಾಯ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಆ ಫೈಟ್ ಶೆಡ್ಯೂಲ್ ಆಯಿತು, ಕೋವಿಡ್ ಬಂತು, ಕೋವಿಡ್ ಬಂದಮೇಲೆ ಫ್ಲೈಟ್ಸ್ ಎಲ್ಲ ಬಂದಾಯಿತು. ಸೊ ಆ ರೀಸನಿಂದ ಫೈಟ್ ಆಡೋಕ್ಕೆ ಆಗಿರಲಿಲ್ಲ. ಅದೊಂದು ಪರ್ಟಿಕ್ಯುಲರ್, ಅದು ಥೈಲ್ಯಾಂಡಲ್ಲೇ ಆಗೋದು, ಅದೇ ಟೈಮಲ್ಲಿ ಆಗೋದು ಎವ್ರಿ ಇಯರ್. ಸೊ ಈ ಫೈಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ನಾನು.
1: ಓಕೆ. ಥೈಲ್ಯಾಂಡಿಂದ ಬಂದ ಮೇಲೆ ಇಂಡಿಯಾಲಿ ಹೇಗಿತ್ತು ನಿಮಗೆ ರೆಸ್ಪಾನ್ಸ್?
0: ಆಕ್ಚುಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಜನರಿಗೆ ಈ ಸ್ಪೋರ್ಟ್ ಬಗ್ಗೆ ಆಗಲಿ ತುಂಬ ಗೊತ್ತಿಲ್ಲ. ಪೇಪರಲ್ಲೆಲ್ಲ ಬಂದಿತ್ತು, ನಮ್ಮ ಅಕ್ಯಾಡೆಮಿಲಿ ಕೂಡ ತುಂಬ ರೆಸ್ಪೆಕ್ಟ್ ಸಿಕ್ತು, ಎಲ್ಲ ಇದೆ. ಆದರೆ ಹೊರಗಡೆ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ನನಗೆ ಅದೇ ಡಿಫ್ರೆನ್ಸ್ ಕಾಣೋದು, ಒಬ್ಬ ಒಂದು ಕ್ರಿಕೆಟರ್ ಆಡ್ಕೊಂಡು ಬಂದರೆ ಸಿಗೋ ರೆಸ್ಪೆಕ್ಟ್ಗೂ, ಈ ಥರ ಒಂದು ಕಾಂಬ್ಯಾಟ್ ಸ್ಪೋರ್ಟಲ್ಲಿ ಆಡ್ಕೊಂಡು ಬಂದರೆ ಸಿಗೋ ರೆಸ್ಪೆಕ್ಟ್ಗೂ ಡಿಫ್ರೆನ್ಸ್ ಇದೆ. ಯಾಕೆ ಅಂದರೆ ನಮ್ಮ ಸ್ಪೋರ್ಟ್ ಇನ್ನ ಫೇಮಸ್ ಇಲ್ಲ, ಜನರಿಗೆ ಗೊತ್ತಿಲ್ಲ. ಸೊ ಆ ಡಿಫ್ರೆನ್ಸ್ ಕಾಣಿಸೇ ಕಾಣಿಸುತ್ತೆ. ಬಟ್ ಐ ಆಮ್ ಹ್ಯಾಪಿ, ಅದೊಂದು ಸ್ವಲ್ಪ ಡೆವಲಪ್ಮೆಂಟ್ ಆದರೂ ಕಾಣ್ತಾ ಇದೆ ನನಗೆ. ಅಟ್ಲೀಸ್ಟ್ ಜನರಿಗೆ ಸ್ವಲ್ಪ ಅವೇರ್ನೆಸ್ ಅವರು ಬರ್ತಾ ಇದೆ ಇವಾಗ.
1: ಹೌದು,
0: ಸೊ ಸ್ಲೋ ಬಟ್ ಸ್ಟಡಿ.
1: ಓಕೆ, ಹಾಗೆ ಈಗ ನೀವು ಇಂಡಿಯಾಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನೀವು ಈ ಸ್ಪೋರ್ಟ್ನ ಆಡಿರೋದ್ರಿಂದ ಆ ಅನುಭವಗಳನ್ನ ಹೇಳ್ಕೋಬಹುದು ಅಂದರೆ ಹೇಗಿದೆ?
0: ಇಂಡಿಯಾಲಿ ಈಗ MMA ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ದಟ್ ಈಸ್ ಒನ್ ಪಾಯಿಂಟ್.
1: ಓಕೆ,
0: ಇನ್ನೊಂದು ಏನಂದರೆ ನಮ್ಮ ಇಂಡಿಯಾದಲ್ಲಿ ಈಗ ಫೆಡರೇಷನ್ಗಳು ಎವ್ರಿ ಮಂತ್ ಫೈಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾನು ಸ್ಟಾರ್ಟ್ ಮಾಡಿದಾಗ ಅಂಥ ಆಪರ್ಚುನಿಟೀಸ್ ಇರಲಿಲ್ಲ ನಮಗೆ. ಅದೇ ಆವಾಗಲೇ ಹೇಳ್ದಂಗೆ, ಸೌತ್ ಇಂಡಿಯಾಯಿಂದ ನಾನು ಒಬ್ಬಳೇ ಹೋಗ್ತಾ ಇದ್ದಿದ್ದು. ಸೊ ಅದೇ ಟೈಮಲ್ಲಿ ಭುವನೇಶ್ವರಲ್ಲಿ ಒಂದು ನ್ಯಾಷನಲ್ಸ್ ಮಾಡಿದ್ರು 2019.
1: ಓಕೆ,
0: ನಾನೊಬ್ಳು ಹುಡುಗಿ, ನನ್ನ ವೇಟ್ ಬಂದು 49 kilos. ಇನ್ನೊಂದು ಹುಡುಗಿ ಬಂದಿದ್ಲು ಡೆಲ್ಲಿಯಿಂದ, ಅವಳ ವೇಟ್ ಬಂದು 58 or 59 kilos ಅದರಲ್ಲಿತ್ತು. ಈಗ ಅಷ್ಟು ಖರ್ಚು ಮಾಡಿ ಅಷ್ಟು ದೂರ ಹೋಗಿದ್ದೀನಿ, ನನ್ನ ವೇಟ್ ಕ್ಯಾಟಗರೀಲಿ ಯಾರೂ ಇಲ್ಲ. ಈಗ ಇರೋದು ನಾವಿಬ್ಬರೇ ಹುಡುಗಿರು, ನಾವು ಫೈಟ್ ಮಾಡಲೇಬೇಕು. ಐ ಮೀನ್ ಅವ್ರ ಚಾಯ್ಸ್ ಕೇಳ್ತಾರೆ ಮಾಡ್ತೀರಾ ಇಲ್ವಾ ಅಂತ. ಬಟ್ ಅಷ್ಟು ದೂರ ಹೋಗಿ ಅಷ್ಟು ಖರ್ಚು ಮಾಡಿ ಅಷ್ಟು ಎಫರ್ಟ್ ಹಾಕಿ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆ್ಯಂಡ್ 3 minutes ಮೂರು ರೌಂಡ್ ಇರುತ್ತೆ. ಮೂರು ರೌಂಡ್ ಕೂಡ ಎಷ್ಟೇ ಸುಸ್ತಾಗಿದ್ರು ಎಷ್ಟೇ ಏಟು ಬಿದ್ದಿದ್ರು ಕೂಡ ಕಂಟಿನ್ಯೂ ಮಾಡಿದೆ ನಿಂತ್ಕೊಂಡು. ನಾನು ಇವತ್ತಿಗೂ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಫೈಟ್ ನನ್ನ ಲೈಫಲ್ಲಿ. ನನಗೆ ಆ ನೆವರ್ ಗಿವಿಂಗ್ ಅಪ್ ಆ್ಯಟಿಟ್ಯೂಡ್ ಬಂದಿದ್ದು ಅಂದರೆ ಅಲ್ಲಿಂದ.
1: ಓಕೆ,
0: ಯಾಕೆಂದರೆ ಇಮ್ಯಾಜಿನ್, ನಿಮಗಿಂತ ಒಂದು 8-10 kg ಜಾಸ್ತಿ ಇರೋರು ನಿಮ್ಮ ಮೇಲೆ ಕೂತ್ಕೊಂಡು ಹೊಡಿತಾ ಇದ್ದಾರೆ, ನಿಮಗೇನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಥಿಂಗ್.
1: ಕರೆಕ್ಟ್, ಹೌದು. ಹಾಗೆ ಈ ಯುದ್ಧ ಕಲೆ ಅಂತ ತಗೊಂಡಾಗ ಹೆಣ್ಣುಮಕ್ಕಳನ್ನ ನಾವು ನೋಡೋದು ಬಹಳ ಕಡಿಮೆ.
0: ಹೌದು,
1: ಆದರೂ ನಿಮಗೆ ಯಾಕೆ ಇದರಲ್ಲೇ ಇಂಟ್ರೆಸ್ಟ್ ಅಂತ ಹೇಳ್ತೀರಾ?
0: ನನಗೆ ಮುಂಚೆಯಿಂದನೂ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಂತ ಇತ್ತು. ಆವಾಗ ತಾನೇ ಮೇರಿಕಾಮ್ ಮೂವಿ ಬಂದಿತ್ತು. ಸೊ ಬಾಕ್ಸಿಂಗ್ ಏನಾದರೂ ಒಂದು ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ನಾನು ಯಾವತ್ತೂ ಅದರಿಂದ ಫೈಟ್ ಮಾಡ್ತೀನಿ ಅಂತ ನಂಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ, ಅಥವಾ ಅಲ್ಲಿಂದ ಒಂದು ಕೋಚ್ ಆಗ್ತೀನಿ ಅಂತ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ನಾನು ಹೋಗಿದ್ದು ಕಲೀಲಿಕ್ಕೆ, ಯಾಕೆಂದರೆ ಸ್ಪೋರ್ಟ್ ಹ್ಯಾಸ್ ಆಲ್ವೇಸ್ ಬೀನ್ ಕ್ಲೋಸ್ ಟು ಮೀ. ಸೊ ಅದರಿಂದ ನಾನು ಕಲೀಲಿಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಬಟ್ ಅಲ್ಲಿಂದ ಫೈಟ್ ಮಾಡಿದೆ, ಫೈಟ್ ಮಾಡಿದ್ಮೇಲೆ ಇವಾಗ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ.
1: ಓಕೆ, ಈಗ ನೀವು ಹೇಳಿದಿರಾ ಕೋಚ್ ಆಗಿದ್ದೀನಿ ಅಂತ, ನೀವು ಸ್ಟೂಡೆಂಟ್ ಆಗಿ ಸೇರ್ಕೊಂಡಿದ್ದನ್ನ ಈಗ ಕೋಚ್ ಆಗಿರೋದನ್ನು ಈ ಹೇಗೆ ಡಿಫ್ರೆನ್ಸ್ ಇದೆ ನಿಮ್ಮ ಲೈಫಲ್ಲಿ?
0: ಒಂದು ಅಥ್ಲೀಟ್ ಆಗಿದ್ದಾಗ ತುಂಬಾ ಕಲಿತಾ ಇರ್ತೀವಿ, ತುಂಬ ಮಾಡ್ತಾ ಇರ್ತೀವಿ, ಒಂದು ಕೋಚಾಗಿ ಕೂಡ ಕಲಿತಾ ಇದ್ದೀವಿ. ಆದರೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಏನಿರೋದು ಅಂದರೆ, ನಮ್ಮಲ್ಲಿ ಯಾರು ಅಕಾಡೆಮಿಲಿ ಸ್ಟೂಡೆಂಟ್ಸ್ ಬರ್ತಾರೆ ಅಥವಾ ನನ್ನ ಅಥ್ಲೀಟ್ಸ್ ಏನಿರ್ತಾರೆ, ಅವರ ಜೀವನದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ. ಸೊ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಒಂದು ಕೋಚಿಂಗಲ್ಲಿ ಬಂತು ಅಂತಂದರೆ, ಈಗ ಒಂದು ಮಗು ನೀವು ನಂಬ್ತಿರೋ ಬಿಡ್ತಿರೋ 5 ವರ್ಷದ ಮಗು, ಅವ್ರ ಪೇರೆಂಟ್ ಬಂದ್ಬಿಟ್ಟು ಮ್ಯಾಮ್ ನಾನೇ ಜಂಕ್ ಫುಡ್ ಕೊಡಿಸ್ತೀನಿ ಅಂದ್ರೂ ಬೇಡ, ನೀನು ತಿನ್ಬೇಡ, ನಾನು ತಿನ್ನಲ್ಲ ಅಂತ ಹೇಳ್ತಾರೆ. 5 ವರ್ಷದ ಮಗುಗೆ ಮೈಂಡ್ ಸೆಟ್ ಬರುತ್ತೆ ಅಂದ್ರೆ ದಟ್ ಈಸ್ ದ ಇಂಪ್ಯಾಕ್ಟ್ ಯು ಆರ್ ಮೇಕಿಂಗ್
1: ಓಕೆ
0: ಇನ್ ಸಂಬಡಿಸ್ ಲೈಫ್.
1: ಓಕೆ, ಈಗ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು 25 ಆಟಗಳನ್ನ ಆಡಿದೀರಾ,
0: ಅಂದ್ರೆ ಆಸ್ ಅ ಕೋಚ್ ಅಂಡ್ ಆಸ್ ಅ ಫೈಟರ್ ಇಟ್ಸ್ 25 ನ್ಯಾಷನಲ್ಸ್.
1: ಆ ಒಂದು ಅನುಭವನ ನೆನಪಿಸ್ಕೊಂಡ್ರೆ ಮುಂದೆ ಒಂದು ದಿನ ಈ ರೀತಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕನಸು ಏನಾದರೂ ಇತ್ತಾ ನಿಮಗೆ?
0: ನನಗೆ ಯಾವತ್ತು ಆ್ಯಕ್ಚುಲಿ ಇದರ ಐಡಿಯಾನೇ ಇರಲಿಲ್ಲ. ಯಾಕೆ ಅಂದರೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ತುಂಬ ಸೈಲೆಂಟ್ ಮಗು, ಓದೋದ್ರಲ್ಲೂ ಅಷ್ಟೇನು ಚೆನ್ನಾಗಿರಲಿಲ್ಲ. ಒಂಥರ ಯಾವ ಥರ ಅಂದರೆ ನಾನು ಐ ಆಲ್ವೇಸ್ ಈ ತಾರೆ ಜಮೀನ್ ಪರಲ್ಲಿ ನೀವು ಹುಡುಗನ ನೋಡಿದಿರಲ್ಲ ಆ ಥರ, ಒಂದು ಮೂಲೆಯಲ್ಲಿ ಹೋಗಬೇಕು, ಕೂತ್ಕೋಬೇಕು, ಕ್ಲಾಸ್ ಮುಗಿಸ್ಬೇಕು, ಮನೆಗೆ ಬರಬೇಕು, ಊಟ ಮಾಡಬೇಕು, ನಿದ್ದೆ ಮಾಡಬೇಕು ಅಷ್ಟೇ. ನಂದು ಇಡೀ ಚೈಲ್ಡ್ಹುಡ್ ಇದ್ದಿದ್ದೆ ಹಾಗೆ. ಸೊ ಇದು ಈ ಲೈಫ್ ಏನಿದೆ ಅಲ್ಲ, ದಿಸ್ ಈಸ್ ಅ ಬಿಗ್ ಚೇಂಜ್ ಫಾರ್ ಮೀ. ಈಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೇಳಿದ್ರೆ ಇವಾಗೂ ಅವಾಗೂ ತುಂಬಾ ಡಿಫ್ರೆನ್ಸ್
1: ಅಜಗಜಾಂತರ
0: ತುಂಬಾ ಇದೆ.
1: ಓಕೆ, ಯಾಕೆ ಇದ್ರ ಕಡೆ ಅಂತ ಹೋಗಿದ್ದು ನೀವು?
0: ನನ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ಮಾಡ್ಬೇಕಿತ್ತು. ಯಾಕೆ ಅಂತಂದ್ರೆ ಅವಾಗ ತಾನೇ ಹೇಳ್ದಂಗೆ ಮೇರಿ ಕಾಮ್ ಮೂವಿ ಬಂದಿತ್ತು.
1: ಓಕೆ, ಸೊ ಅದೊಂದೇ ಇನ್ಸ್ಪಿರೇಷನ್ ನಿಮಗೆ? ನೀವು ಬೇರೆ ಯಾರನ್ನಾದ್ರೂ ನೋಡಿ

0: ನಾನು ಕೂಡ ಇವ್ರ ತರ ಮುಂದೆ ಒಂದು ದಿನ ಆಗಬೇಕು ಅಂತ ಅನ್ಕೊಂಡಿದ್ದೀಯಾ?
1: ಆ ಥರ ಅನ್ನೋದಕ್ಕಿಂತ ಈಗ ನಾನು ಫಸ್ಟ್ ಡೇ ಸುಮ್ಮನೆ ಅಕಾಡೆಮಿದು ಎಂಕ್ವೈರಿ ಮಾಡಲಿಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಆವಾಗ ಅವರು ಅಲ್ಲಿ ಸ್ಪಾರಿಂಗ್ ಮಾಡಿಸಿ, ಸ್ಪಾರಿಂಗ್ ಅಂದರೆ ನಮ್ಮ ನಮ್ಮಲ್ಲೇ ಕ್ಲಾಸಲ್ಲೇ ಫೈಟ್ ಮಾಡಿಸ್ತಾರೆ ಒಬ್ರಿಂದ ಒಬ್ರ ಜೊತೆಗೆ. ಸೊ ಒಬ್ಬನಿಗೆ ಏಟು ಬಿದ್ದು ರಕ್ತ ಸುರಿಲಿಕ್ಕೆ ಸ್ಟಾರ್ಟ್ ಆಯಿತು.
0: ಓಕೆ.
1: ಆ್ಯಂಡ್ ನಮ್ಮ ಕೋಚ್ ಇವಾಗ ಏನಿದ್ದಾರೆ ಕ್ರೂ ಅವರೇ, ಇದೆಲ್ಲ ಮಾಮೂಲಿ ಟವೆಲ್ ಎತ್ಕೊಂಡು ಒರೆಸ್ಕೊಂಡು ಬಾ ವಾಪಸ್ ಅಂತ ಅಂದರು. ಸೊ ಆ ಮೈಂಡ್ ಸೆಟ್ ಬೇಕು, ಯಾಕೆಂದ್ರೆ ಇವಾಗ ಹಂಗೆ ಒಂದು ಚಿಕ್ಕ ಗಾಯ ಆದ್ರೆ ಅಯ್ಯೋ ಗಾಯ ಆಗೋಯ್ತು ಅಂತ ಅಂತಾರೆ. ಆದ್ರೆ ನಾವು ಒಳಗಡೆ ಹೋಗೋದೇ ಹೊಡ್ಸ್ಕೊಳಕ್ಕೆ, ಹೊಡಿಯಕ್ಕೆ. ಆ ಮೈಂಡ್ ಸೆಟ್ ಬೇಕು ಜೀವನಕ್ಕೆ. ಜೀವನ ಮಾಡಬೇಕು ಅಂದ್ರೆ ಆ ಮೈಂಡ್ ಸೆಟ್ ಇರಲೇಬೇಕು.
0: ಖಂಡಿತ. ಹಾಗೆ ಈಗ ನೀವು ಇಂಡಿಯಾನ ರೆಪ್ರೆಸೆಂಟ್ ಮಾಡಿರುವಂತಹ ಪಂದ್ಯಗಳು ಸುಮಾರಿದೆ, ಅದರಲ್ಲಿ ಸೋಲನ್ನು ನೋಡಿರ್ತೀರಾ, ಗೆಲುವನ್ನು ನೋಡಿರ್ತೀರಾ. ಈಗ ಗೆದ್ದಾಗ ತುಂಬಾ ಖುಷಿ ಪಟ್ಬಿಡೋದು, ಸೋತಾಗ ತುಂಬಾ ಬೇಜಾರು ಮಾಡ್ಕೊಂಡು ಕೂತ್ ಬಿಡೋದು, ನಾನ್ ಮುಂದಿನ ಪದ್ಯ ಆಡಕ್ ಆಗಲ್ಲ ಅನ್ನೋ ತರ ಒಂದು ಮೈಂಡ್ ಸೆಟ್ ಇರಬಾರದು ಒಬ್ಬ ಅಥ್ಲೆಟ್ಗೆ. ನಿಮ್ಮ ಪ್ರಕಾರ ನೀವು ಸೋಲು ಗೆಲುವು ಎರಡನ್ನು ಹೇಗೆ ಸ್ವೀಕರಿಸಿದ್ರಿ?
1: ಈಗ ನಾನು ನಿಜ ಹೇಳಬೇಕು ಅಂದ್ರೆ ನಾನು ಗೆದ್ದಿರೋದಕ್ಕಿಂತ ಸೋತಿರೋದು ಜಾಸ್ತಿ. ಯಾಕೆ ಅಂತ ಅಂದ್ರೆ, ಒಂದು ಸರಿ ಆಪೋನೆಂಟ್ ಸಿಕ್ತಿರ್ಲಿಲ್ಲ. ಸರಿಗೆ ಆಪೋನೆಂಟ್ ಸಿಕ್ತಿದ್ರಿಂದ ಯಾವ್ದ್ಯಾವ್ದೋ ವೇಟ್ ಕ್ಲಾಸ್ ಜೊತೆ ಆಡ್ಬೇಕಾಗಿರ್ತಿತ್ತು, ಅವೆಲ್ಲ ರೀಸನ್ಸ್ ಇದೆ. ಆದ್ರೆ ಸೋಲು ಗೆಲುವು ಅನ್ನೋದು ನಮ್ಮ ಸ್ಪೋರ್ಟ್ ಅಲ್ಲಿ, ಇವತ್ ನಾನು ಸೋತ್ರು ಗೆದ್ರು ಇವತ್ತಿಗೆ ಬಿಟ್ಬಿಡ್ಬೇಕು, ಯಾಕಂದ್ರೆ ನಾಳೆ ನಾನು ಇನ್ನೊಂದು ಹೋಗಿ ಫೈಟ್ ಆಡ್ಬೇಕು. ವಿ ಕಾಲ್ ಇಟ್ ವಾರಿಯರ್ಡ್ ಮೈಂಡ್ ಸೆಟ್ ಅಂತ ನಾವು ಕರಿತೀವಿ. ನಾನು ಸೋಲ್ತೀನೋ ಬಿಡ್ತೀನೋ, ನಾಳೆ ಎದ್ದು ನಾನು ಹೋಗಿ ಫೈಟ್ ಮಾಡಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ನೆವರ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಬರಲೇಬೇಕು. ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ನಾನು ಇದ್ದೀನಿ ಅಂದರೆ ಆ ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಳ್ಳೇಬೇಕು, ಅದು ಮಾಡಿಕೊಂಡೇ ಮುಂದುವರಿಯೋಕ್ಕಾಗೋದು.
0: ಓಕೆ.
1: ಸೊ ಐ ಥಿಂಕ್ ಫೈಟಿಂಗಿಂದ ನನ್ನ ಟೇಕ್ ಅವೇ ಆ ಆಟಿಟ್ಯೂಡ್, ದ ರೈಟ್ ಆಟಿಟ್ಯೂಡ್ ಟು ಮೂವ್ ಫಾರ್ವರ್ಡ್.
0: ಓಕೆ. ನಿಮ್ಮ ಈ ಮಾತುಗಳನ್ನು ಕೇಳಿ ಯಾರೋ ಒಬ್ರು ನಾನು ಕೂಡ ಇದನ್ನೆಲ್ಲ ಕಲಿಬೇಕು ಅಂತ ಅನ್ಕೊಳ್ಳೋರಿಗೆ ಯಾವ ಲಕ್ಷಣಗಳು ಮುಖ್ಯವಾಗಿ ಇರಲೇಬೇಕು ಅಂತ ಹೇಳ್ತೀರಾ? ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ
1: ಸ್ಪೋರ್ಟಲ್ಲಿ ಒಂದಷ್ಟು ತಿಂಗಳು ಫಸ್ಟ್ ಇರಬೇಕು. ಹೋಗ್ತಿದ್ದಂಗೆ ನಾಳೆ ನನ್ನ ಫೈಟ್ ಕಳಿಸ್ಬಿಡಿ ಅಂದ್ರೆ ಆಗಲ್ಲ ಅಲ್ಲ. ಫಸ್ಟ್ ಒಂದು ಒಳ್ಳೆ ಅಕಾಡೆಮಿ ಹುಡುಕ್ಬೇಕು. ಈಗ ನನ್ನ ಹತ್ರ ಕ್ವಾಲಿಟೀಸ್ ಇದೆಯೋ ಇಲ್ವೋ ಫಸ್ಟ್ ನಾನು ಹೋಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಸೇರ್ಕೊಳ್ಳೇಬೇಕಲ್ಲ.
0: ಹೌದು.
1: ಸೊ ನನ್ನ ಸುತ್ತಮುತ್ತ ಯಾವ್ದು ಒಳ್ಳೆ ಅಕಾಡೆಮೀಸ್ ಇದೆ ನಾನು ಅದನ್ನ ನೋಡ್ಬೇಕು. ಈಗ ತುಂಬಾ ಜನ ಹೆಸರಿಗೋಸ್ಕರ MMA ಮಾಡ್ತೀವಿ ಅಂತ ಎಲ್ಲ ಹಾಕೊಂತಾರೆ, ಬಟ್ ಅದ್ರ ನಿಜಾಂಶ ಯಾರಿಗೆ ಗೊತ್ತೋ ಅವ್ರಿಗೆ ಗೊತ್ತಿರೋದು ಅಲ್ಲ. ಸೊ ರಿಸರ್ಚ್ ಮಾಡಿ ಸುತ್ತಮುತ್ತ ಯಾವ್ದು ಒಳ್ಳೆ MMA ಅಕಾಡೆಮಿ ಇದೆ ನೋಡಿ, ಒಂದಷ್ಟು ತಿಂಗಳು ಟ್ರೈನ್ ಮಾಡಿ, ಅವಾಗ್ಲೇನೆ ಐ ಯು ಕೇಪಬಲ್ ಆಫ್ ಬೀಯಿಂಗ್ ಅನ್ ಅಥ್ಲೀಟ್ ಆರ್ ಅ ಫೈಟರ್ ಗೊತ್ತಾಗೋದು.
0: ಓಕೆ. ಇತ್ತೀಚಿನ ಯುವ ಜನತೆಯಲ್ಲಿ ಈ ಕಾಂಬ್ಯಾಟ್ ಸ್ಪೋರ್ಟ್ಸ್ ಬಗ್ಗೆ ಒಂದು ಆಸಕ್ತಿ ಈ ನಡುವೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ.
1: ಹೌದು.
0: ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಆಸಕ್ತಿ ಹೇಗಿದೆ ಈಗ?
1: ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಸ್ಪೆಷಲಿ ಇವಾಗ UFCಯಲ್ಲಿ ನಮ್ಮ ಎರಡು ಇಂಡಿಯನ್ ಅಥ್ಲೀಟ್ಸ್ ಫೈಟ್ ಮಾಡಿದ್ರು, ಅದರಿಂದ ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗ್ತಾ ಇದೆ, ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಸೊ ಅವಾಗಿಂದ ಸ್ಪೋರ್ಟ್ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಸೊ ನಿಧಾನಕ್ಕಾದ್ರೂ ಆಸಕ್ತಿ ಬೆಳೀತಾ ಇದೆ.
0: ಹೌದು.
1: ಟೈಮ್ ತಗೊಳುತ್ತೆ, ಬಟ್ ಇನ್ನ ಚೆನ್ನಾಗಿ ಆಗುತ್ತೆ.
0: ಓಕೆ.
1: ಐ ಥಿಂಕ್ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಥಿಂಗ್ ಇನ್ ಇಂಡಿಯಾ ವಿಲ್ ಬಿ MMA.
0: ಓಕೆ. ನಾವು ಕೂಡ ಅದನ್ನೇ ಆಶಿಸ್ತೀವಿ, ಮುಂದಿನ ದಿನಗಳಲ್ಲಿ ಈ ಸ್ಪೋರ್ಟ್ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ. ಈಗ ಕೊನೆಯದಾಗಿ ನಾವು ಕೇಳೋದಾದ್ರೆ, ಈ ಕ್ಷೇತ್ರದಲ್ಲಿ ನೀವು ಮುಂದೆ ಇದನ್ನ ನಾನು ಸಾಧಿಸಬೇಕು ಅಂತ ಅನ್ಕೊಂಡಿರುವಂತಹ ಗುರಿಗಳೇನಾದ್ರೂ ಇದೆಯಾ?
1: ಆಸ್ ಅ ಕೋಚ್ ನಾನು ಇನ್ನ ಮುಂದುವರಿಬೇಕು. ನಮ್ಮ ಅಕಾಡೆಮಿ ಏನಿದೆ ಅಲ್ಲಿಂದ ಇನ್ನ ಒಳ್ಳೊಳ್ಳೆ ಫೈಟರ್ಸ್ನ ಕರ್ಕೊಂಡು ಬೇರೆ ಬೇರೆ ಕಡೆ ನ್ಯಾಷನಲ್ಸ್ ಆಗಲಿ, ಇವಾಗ ಈ ಜುಲೈ 23ಕ್ಕೆ ನಾವು ನ್ಯಾಷನಲ್ಸ್ಗೆ 15 ಜನ ಅಥ್ಲೀಟ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ತರ ಜಾಸ್ತಿ ಫೈಟ್ಸ್ನ ಆಡಿಸ್ಬೇಕು, ಒಂದು ಇಂಟರ್ನ್ಯಾಷನಲ್ ಅಪಿಯರೆನ್ಸ್ ಬರಬೇಕು ನಮ್ಮ ಫೈಟರ್ಸಿಗೆ ಅನ್ನೋದೇ ನನ್ನ ಆಶಯ. ಜೊತೆಗೆ ನನ್ನ ಕೋಚಿಂಗ್ ಕರಿಯರಲ್ಲಿ ಜನರಿಗೆ ಒಂದು ಒಳ್ಳೆ ರೀತಿ ನಾನು ಇಂಪ್ಯಾಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಟು ಡೂ.
0: ಓಕೆ. ಈಗ ಮುಂದಿನ ದಿನಗಳಲ್ಲಿ ನೋಡೋದಾದ್ರೆ, ಈಗ ನೀವು ಹೇಗೆ ಥೈಲ್ಯಾಂಡಿಗೆ ಹೋಗಿ ರೆಪ್ರೆಸೆಂಟ್ ಮಾಡಿದ್ರಿ ಇಂಡಿಯಾನ, ನಮ್ಮ ಇಂಡಿಯಾದಲ್ಲೂ ಕೂಡ ಅದೇ ರೀತಿ ಬೇರೆ ದೇಶದವರು ಬಂದು ರೆಪ್ರೆಸೆಂಟ್ ಮಾಡಿ ಆಡಬಹುದು ಅಂತ ಅನ್ಸುತ್ತಾ?
1: ಹೌದು, ಇವಾಗ ಆರ್ಗನೈಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಂಡಿಯಾದಲ್ಲಿ. ಈಗ ಬ್ಯಾಂಗ್ಳೂರಲ್ಲೇ ನೀವು ತಗೊಂಡ್ರೆ ತುಂಬಾ ಇಂಟರ್ನ್ಯಾಷನಲ್ ಫೈಟ್ಸ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ.
0: ಓಕೆ.
1: ಬರ್ತಾ ಇದ್ದಾರೆ ಹೊರಗಡೆಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ತರ ಆರ್ಗನೈಸರ್ಸ್ಗೂ ಪಾಪ ಸ್ಪಾನ್ಸರರ್ಸ್ ಸಿಗ್ಬೇಕು, ಅಷ್ಟೇ ಒಳ್ಳೆ ಸೆಟಪ್ ಮಾಡ್ಬೇಕು, ಎಲ್ಲಾ ಮಾಡ್ಬೇಕಾಗಿರತ್ತೆ. ಸ್ವಲ್ಪ ಕಷ್ಟ, ಬಟ್ ಆಗೇ ಆಗುತ್ತೆ.
0: ಓಕೆ. ಖಂಡಿತ. ಆ ಒಂದು ದಿನ

0: ಚಾಂಪಿಯನ್ಶಿಪ್ನ ಮಿಕ್ಸ್ಡ್ ಮಾರ್ಷಿಯಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಗುರು ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಗುಲ್ಜರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕಾರ್ಯಕ್ರಮದ ಕಡೆಯಲ್ಲಿ ಹಾಫ್ ಗರ್ಲ್ಫ್ರೆಂಡ್ ಚಿತ್ರದ ಒಂದು ಗೀತೆ, ತನಿಷ್ಕ್ ಬಗ್ಚಿ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಈ ಗೀತೆಯ ಸಹ ಲೇಖಕರು ಅರಫತ್ ಮೆಹಬೂಬ್, ಹಾಡಿದ್ದಾರೆ ಆಶ್ ಕಿಂಗ್ ಮತ್ತು ಶಾಶಾ ತಿರುಪತಿ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 4:45:35.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
3: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8:15
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೆ, ಜುಲೈ 24 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಹಾಗೂ 27 ಸೋಮವಾರ ಮಧ್ಯಾಹ್ನ 12:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದೇ ತಿಂಗಳ 26ನೇ ತಾರೀಕು ಭಾನುವಾರ ಬೆಳಗ್ಗೆ 9:40ಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಶರಣ್ಯವಾಸು ಅವರೊಂದಿಗೆ ಮಾತುಕತೆ ಇದೆ. ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:45ಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಒಆರ್ಎಸ್ ದಿನದ ಸಂದರ್ಭದಲ್ಲಿ ಒಆರ್ಎಸ್ನ ಪ್ರಾಮುಖ್ಯತೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆಯನ್ನು ಆಲಿಸಲಿದ್ದೀರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5 ಗಂಟೆ. ಇನ್ನೀಗ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಇದರಲ್ಲಿ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಫ್ಯಾಟಿ ಲಿವರ್. ಭಾಗವಹಿಸುತ್ತಾರೆ ಗ್ಯಾಸ್ಟ್ರೋ

0: ಜಿಯಾಲಜಿಸ್ಟ್ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ರಾಮಕೃಷ್ಣ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಮೊದಲಿಗೆ ಒಂದು ಪ್ರಕಟಣೆ.
1: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
2: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೈಕೆ ಕಾರ್ಯಕ್ರಮಕ್ಕೆ ಕೇಳುಗರೇ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಫ್ಯಾಟಿ ಲಿವರ್ ಅಂದರೆ ಏನು, ಏನು ಕಾರಣ ಇದಕ್ಕೆ, ಮದ್ಯಪಾನ ಮಾಡಿದವರಿಗೆ ಮಾತ್ರ ಫ್ಯಾಟಿ ಲಿವರ್ ಬರುತ್ತಾ, ಲಕ್ಷಣಗಳೇನು, ಟ್ರೀಟ್ಮೆಂಟ್ ಏನಿದೆ, ಇದನ್ನೆಲ್ಲ ಕುರಿತು ಮಾತನಾಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ ಅವರು. ಡಾಕ್ಟರ್ ರಾಮಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಕರೆ ಮಾಡಬಹುದಾದ ಫೋನ್ ಸಂಖ್ಯೆಯನ್ನು ಗಮನಿಸಿ, 0821251258225180. ವಾಟ್ಸಪ್ನ ಮೂಲಕ ಕೂಡ ತಮ್ಮ ಪ್ರಶ್ನೆಗಳನ್ನು ನಮಗೆ ರವಾನಿಸಬಹುದು. ವಾಟ್ಸಪ್ ಸಂಖ್ಯೆ 9408085853.
2: ಡಾಕ್ಟರ್ ರಾಮಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನನ್ನ ಮೊದಲನೇ ಪ್ರಶ್ನೆ, ಏನಿದು ಫ್ಯಾಟಿ ಲಿವರ್ ಅಂದರೆ?
4: ಫ್ಯಾಟಿ ಲಿವರ್ ಅಂದರೆ ಹೆಸರಲ್ಲೇ ಇದೆ, ಫ್ಯಾಟ್ ಇನ್ ದ ಲಿವರ್ ಅಷ್ಟೇ. ಅಂದರೆ ಲೈಕ್ ನಮ್ಮ ಕೊಬ್ಬಿನಂಶ ನಮ್ಮ ದೇಹದಲ್ಲಿ ಎಲ್ಲ ಕಡೆ ಯಾವ ಥರ ಇರುತ್ತೋ ಲಿವರಲ್ಲಿ ಇದ್ದಾಗ ಅದನ್ನು ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ.
2: ಏನು ಕಾರಣ ಸರ್ ಹೀಗಾಗಕ್ಕೆ?
4: ಕಾರಣಗಳು ಯೂಶ್ವಲಿ ಕಾಮನ್ ಕಾಯಿಲೆಗಳು ಲೈಕ್ ಡಯಾಬಿಟೀಸ್ ಇರುವುದು, ಇಲ್ಲ ಒಬೆಸಿಟಿ ಅಥವಾ ಬೊಜ್ಜುತನ, ಬಿ ಪಿ ಇರುವಂಥವರಿಗೆ, ಇಲ್ಲ ಅಂತಂದರೆ ಥೈರಾಯ್ಡ್ ಕಾಯಿಲೆ ಇರೋವಂಥವರಿಗೆ, ಪಿ ಸಿ ಓ ಡಿ ಕಾಯಿಲೆ ಇರೋವಂಥವರಿಗೆ, ಜಾಸ್ತಿ ಸಕ್ಕರೆ ಅಥವಾ ಶುಗರ್ ಐಟಮ್ಸ್ ಯೂಸ್ ಮಾಡೋವಂಥವ್ರಿಗೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರೋವಂಥವ್ರಿಗೆ, ಇಂಥವ್ರಿಗೆಲ್ಲ ಕಾಮನ್ ಆಗಿ ಫ್ಯಾಟಿ ಲಿವರ್ ಬರುತ್ತೆ. ಆಲ್ಕೋಹಾಲ್ ತೊಗೊಳೋದ್ರಿಂದನೂ ಭಾಳ ಕಾಮನ್ ಆಗಿ ಫ್ಯಾಟಿ ಲಿವರ್ ಬರುತ್ತೆ.
2: ಲಕ್ಷಣಗಳು ಏನಿರುತ್ತೆ ಸರ್, ಏನೇನು ಆಗುತ್ತೆ ಆ ರೋಗಿಗೆ?
4: ಇದು ಭಾಳ ಪ್ರಾಬ್ಲಮ್ ಏನಂತಂದರೆ ಲಕ್ಷಣಗಳೇ ಕಾಣಿಸ್ಕೊಳ್ಳಲ್ಲ ಇದರಲ್ಲಿ. 90% 95% ಆಫ್ ದ ಪೇಷಂಟ್ಸ್ ಯಾರಿಗೂ ಲಕ್ಷಣಗಳೇ ಇರಲ್ಲ. ಲಕ್ಷಣಗಳು ಬಂದಿದೆ ಅಂತಂದರೆ ಯೂಶ್ವಲಿ ಇಟ್ ವಿಲ್ ಬಿ ಇನ್ ದ ಲಾಸ್ಟ್ ಸ್ಟೇಜ್. ಸೊ ಅರ್ಲಿ ಸ್ಟೇಜಲ್ಲಿ ಫ್ಯಾಟಿ ಲಿವರ್ ಅಂತ ಏನು ಹೇಳ್ತೀವಿ ಆ ಸ್ಟೇಜಲ್ಲಿ ಭಾಳಷ್ಟು ಜನಕ್ಕೆ ಲಕ್ಷಣಗಳೇ ಇರಲ್ಲ.
3: ಬಹಳಷ್ಟು ವರ್ಷಗಳ ಹಿಂದೆ ಸರ್ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಅದನ್ನು ಬಹುಶಃ ತುಂಬ ಅಂಡರ್ ಡಯಾಗ್ನೋಸ್ ಆಗ್ತಿದ್ದಂಥ ಒಂದು ಕಂಡೀಷನ್. ಎಷ್ಟೋ ಜನ ರೇಡಿಯೋಲಜಿಸ್ಟ್ಗಳು ಕೂಡ ಅದನ್ನು ರಿಪೋರ್ಟ್ ಕೂಡ ಮಾಡ್ತಿರಲಿಲ್ಲ. ವೈದ್ಯರು ಅದೇ ಇದೆಲ್ಲ ಇರುತ್ತೆ, ಇಷ್ಟು ಫ್ಯಾಟ್ ಇರುತ್ತೆ ಅನ್ನೋ ಥರ ಒಂದು ಸ್ಥಿತಿ ಇತ್ತು. ಇವತ್ತಿನ ದಿನದಲ್ಲಿ ತುಂಬ ಫೋಕಸ್ ಆಗ್ತಿರೋವಂಥ ವಿಷಯ ಫ್ಯಾಟಿ ಲಿವರ್ ಆಗಿದೆ. ಏನು ಇದರ ಸಿಗ್ನಿಫಿಕೆನ್ಸ್ ಏನು ಅಂತ?
4: ಮುಂಚೆ ಒಂದು ವಿ ವೆ ನಾಟ್ ನೋಯಿಂಗ್ ಎನಿಥಿಂಗ್ ಅಬೌಟ್ ದ ಫ್ಯಾಟಿ ಲಿವರ್, ಡೀಟೇಲ್ಸ್ ಗೊತ್ತಿರಲಿಲ್ಲ ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮುಂಚೆ ನಾವು ಶುಗರ್ಗೆ, ಬಿ ಪಿಗೆ, ಹಾರ್ಟ್ ಪ್ರಾಬ್ಲಮ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ವೋ, ಫ್ಯಾಟಿ ಲಿವರ್ಗೆ ನೀವು ಹೇಳ್ದಂಗೆ ರೇಡಿಯೋಲಜಿಸ್ಟ್ ಅಷ್ಟು ಜಾಸ್ತಿ ಇದನ್ನ ನಾರ್ಮಲ್ ಅಂತ ಪರಿಗಣಿಸ್ತಾ ಇದ್ರು. ಬಿಕಾಸ್ ವಿ ವೆ ನಾಟ್ ನೋಯಿಂಗ್ ದ ಪೆಥೋಜೆನಿಸಿಸ್, ಅಂದ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಲಾಸ್ಟ್ 2 decades ಅಲ್ಲಿ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಗೊತ್ತಾಗಿರೋದು, ಮುಂಚೆ ಫ್ಯಾಟಿ ಲಿವರ್ ಇರೋರಿಗೆಲ್ಲ ಲಿವರ್ ಕಾಯಿಲೆ ಆಗಿ, ಲಿವರ್ ಸಿರೋಸಿಸ್ ಆಗಿ, ಲಿವರ್ ಕ್ಯಾನ್ಸರ್ ಆಗಿ, ಈ ಥರ ಎಲ್ಲ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅಂಡ್ ಯಾರ್ಯಾರಿಗೆ ಶುಗರು ಅಥವಾ ಬಿ ಪಿ ಕಾಯಿಲೆ ಜಾಸ್ತಿ ಇದೆಯೋ ಅಂಥವ್ರಿಗೆ ಫ್ಯಾಟಿ ಲಿವರ್ ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಗಿ ಈಗ ಅದಕ್ಕೆ ಪ್ರಾಪರ್ ಚಿಕಿತ್ಸೆ ಎಲ್ಲ ಬಂದಿದೆ. ಸೊ ಈಗ ನಾವು ಅದನ್ನ ಫರ್ದರ್ ಲೈಕ್ ಅದು ಯಾವ ಸ್ಟೇಜ್ ಅಲ್ಲಿದೆ ಅಂತ ಕಂಡುಹಿಡಿದು ಅದನ್ನ ರಿವರ್ಸ್ ಮಾಡೋದ್ರಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ, ನಾಟ್ ಜಸ್ಟ್ ಫಾರ್ ದ ಲಿವರ್, ಈವನ್ ಫಾರ್ ದ ಹಾರ್ಟ್ ಅಂಡ್ ಶುಗರ್, ಬಿ ಪಿ ಎಲ್ಲದನ್ನು ಇಂಪ್ರೂವ್ ಆಗ್ತಾ ಇದೆ.
2: ಏನು ಲಕ್ಷಣಗಳು ಇರೋದಿಲ್ಲ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಮೊದಲನೇ ಹಂತದಲ್ಲಿ ಅಂತ, ಯಾವ ಪರೀಕ್ಷೆಗಳ ಮೂಲಕ ನೀವು ಫ್ಯಾಟಿ ಲಿವರ್ ಅಂತ ಡಿಸೈಡ್ ಮಾಡ್ತೀರಿ ಸರ್?
4: ಸದ್ಯಕ್ಕೆ ಫ್ಯಾಟಿ ಲಿವರ್ ಅಂತ ಬರೋದು ರೇಡಿಯೋಲಜಿಸ್ಟ್ ಸರ್ ಹೇಳಿದಾಗೆ. ಈಗ ನಾರ್ಮಲ್ ಆಗಿ ಯೂಶ್ವಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಫ್ಯಾಟಿ ಲಿವರ್ ಅಂತ ರೇಡಿಯೋಲಜಿಸ್ಟ್ ಕೊಟ್ಟಿರ್ತಾರೆ, ಅವ್ರಿಗೇನು ಸಿಂಪ್ಟಮ್ಸ್ ಇರಲ್ಲ. ಬಟ್ ಇಫ್ ರೇಡಿಯೋಲಜಿಸ್ಟ್ ಫ್ಯಾಟಿ ಲಿವರ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಫರ್ದರ್ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಮತ್ತು ಅವರಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಶುಗರ್ ರಿಲೇಟೆಡ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ, ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಕಾಯಿಲೆ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ, ಬೇರೆ ಕಾಯಿಲೆಗಳಿಂದನೂ ಫ್ಯಾಟಿ ಲಿವರ್ ಬರ್ತದೆ.

0: ಆಗುತ್ತೆ, ಲೈಕ್ ವೈರಲ್ ಹೆಪಟೈಟಿಸ್ ಇರ್ಬೋದು, ಯಾವ್ದ್ಯಾವ್ದು ಕಾಯಿಲೆಯಿಂದ ಫ್ಯಾಟಿ ಲಿವರ್ ಬರೋಕ್ಕೆ ಕಾರಣ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ತೀವಿ. ಅದು ಫೈಬ್ರೋಸ್ಕ್ಯಾನ್ ಅಂತ ಹೇಳ್ತೀವಿ, ಅಂದರೆ ಲೈಕ್ ಯಾವ ಸ್ಟೇಜಲ್ಲಿದೆ ಅನ್ನೋದು ನೋಡಬೇಕಾಗತ್ತೆ ಫ್ಯಾಟಿ ಲಿವರ್ನ. ಅಥವಾ ಬೇರೆ MRI ಬೇರೆ ಎಲ್ಲ ಭಾಳಷ್ಟು ಟೆಸ್ಟ್ಗಳಿದೆ. ಸೊ ಫಸ್ಟು ಫ್ಯಾಟಿ ಲಿವರ್ ಬರೋದಕ್ಕೆ ಕಾರಣ ಏನು ಅಂತ ಹುಡುಕ್ತೀವಿ. ಸೆಕೆಂಡು ಅದು ನೆಕ್ಸ್ಟ್ ಸ್ಟೇಜಸ್ ಯಾವ ಸ್ಟೇಜಲ್ಲಿ ಇದ್ದಾರೆ, ಅವ್ರಿಗೆ ಏನು ಚಿಕಿತ್ಸೆ ಬೇಕಾಗುತ್ತೆ ಅನ್ನೋದೆಲ್ಲ ನಾವು ಡಿಸೈಡ್ ಮಾಡಿ.
1: ಸ್ಟೇಜಸ್ ಅಂತ ಹೇಳಿದ್ರಲ್ಲ, ಎಷ್ಟು ಸ್ಟೇಜಸ್ ಇದೆ ಮತ್ತು ಯಾವ ಸ್ಟೇಜ್ನಲ್ಲಿ ಸಾಮಾನ್ಯವಾಗಿ ಬರ್ತಾರೆ ನಿಮ್ಮ ಹತ್ರ?
0: ಕಾಮನ್ ಆಗಿ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಳೋದು ಎಲ್ಲರಿಗೂ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲೇ ಕಾಣಿಸ್ಕೊಳ್ಳುತ್ತೆ, ಬಟ್ ಭಾಳಷ್ಟು ಜನ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅಥವಾ ಅವರಿಗೆ ಅದು ಗೊತ್ತಿಲ್ಲದೆ ಇರೋ ಕಾರಣ ರೆಫರಿಂಗ್ ಡಾಕ್ಟರ್ಸ್ಗಳಾಗಿರ್ಬೋದು ಅವರು ಕಾಮನ್ ಆಗಿ ತೋರಿಸ್ತಾ ಇರೋಂಥ ಶುಗರ್ BP ಅಥವಾ ನಾರ್ಮಲ್ ಫ್ಯಾಮಿಲಿ ಫಿಸಿಷಿಯನ್ಸ್ ಏನಿರ್ತಾರೆ ಅವರಿಗೆ ಗೊತ್ತಿಲ್ಲದೆ ಇರೋ ಕಾರಣ, ಪೇಷಂಟ್ಸ್ಗಳಿಗೂ ಅರಿವಿಲ್ಲದೆ ಇರೋ ಕಾರಣ ಅವರು ಲಾಸ್ಟ್ ಸ್ಟೇಜಲ್ಲಿ ಭಾಳಷ್ಟು ಸತಿ ಬರಕ್ಕೆ ಟ್ರೈ ಮಾಡ್ತಾರೆ. ಲಾಸ್ಟ್ ಸ್ಟೇಜಲ್ಲಿ ನಮಗೆ ಚಿಕಿತ್ಸೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈಸಿ ಟು ಟ್ರೀಟ್, ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಟ್ರೀಟ್ಮೆಂಟ್ ಇಸ್ ಸ್ಲೈಟ್ಲಿ ಡಿಫಿಕಲ್ಟ್ ಬಟ್ ಸ್ಟಿಲ್ ವಿ ಕ್ಯಾನ್ ಡೂ.
1: ಅಂದರೆ ನೀವು ಡಯಾಬಿಟಿಸ್ ಇರೋರಿಗೆ ಈ ಫ್ಯಾಟಿ ಲಿವರ್ ಆಗತ್ತೆ ಅಂತ ಹೇಳಿದ್ರಿ. ಪ್ರತಿ ವರ್ಷ ಅವರು ಡಯಾಬಿಟಿಸ್ ಇರೋರು ಸಾಮಾನ್ಯವಾಗಿ ಒಂದು ಎಲ್ಲ ಚೆಕಪ್ಪನ್ನು ಮಾಡ್ತಾರೆ. ಆವಾಗಲೂ ಕೂಡ ನೀವು ಲಿವರ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡಿದ್ರೆ ಅದು ಮುಂಚೆನೆ ಕಂಡು ಹಿಡ್ಕೋಬಹುದು ಅಂತ ಅನ್ಕೊಳ್ತೀನಿ.
0: ಡೆಫಿನೆಟ್ಲಿ. ಸೊ ಎಲ್ಲ ಪರೀಕ್ಷೆಗಳ ಜೊತೆ ಲಿವರ್ ಫಂಕ್ಷನ್ ಟೆಸ್ಟು ಮತ್ತು ಇನ್ನೊಂದು ಫೈಬ್ರೋಸ್ಕ್ಯಾನ್ ಅಥವಾ ಎಲಾಸ್ಟೋಗ್ರಫಿ ಅಂತ ಹೇಳ್ತೀವಿ, ಇವೆರಡು ಅದರಲ್ಲಿ ನಮ್ಮ ನಾರ್ಮಲ್ ರೂಟೀನ್ ಚೆಕಪ್ಸಲ್ಲಿ ಇದನ್ನೇ ಆ್ಯಡ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು.
1: ಯಾರಲ್ಲಿ ಹೆಚ್ಚು ಸರ್, ಅಂದರೆ ಗಂಡಸರು ಹೆಂಗಸರು ಅನ್ನೋ ಥರ?
0: ಇಲ್ಲ, ಇಟ್ ಈಸ್ ಈಕ್ವಲಿ ಎಫೆಕ್ಟಿಂಗ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಸ್ಲೈಟ್ಲಿ ಮೇಲ್ ಪ್ರಿಡಾಮಿನೆನ್ಸ್ ಇದೆ, ಅದು ಬೇಸಿಕಲಿ ಬಿಕಾಸ್ ಆಫ್ ದ ಆಲ್ಕೋಹಾಲ್ ಆ್ಯಂಡ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಹೊರಗಡೆ ಫುಡ್ ಜಾಸ್ತಿ ತಿಂತಾರೆ ಗಂಡು ಮಕ್ಕಳು. ಸೊ ಬಟ್ ಇಟ್ ಈಸ್ ನಾಟ್ ಟೂ ಮಚ್ ಡಿಫ್ರೆಂಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಇಟ್ಸ್ ಬೇಸಿಕಲಿ ರಿಸ್ಕ್ ಫ್ಯಾಕ್ಟರ್ಸ್, ಶುಗರು, BP ಅಥವಾ ಒಬೆಸಿಟಿ ಆ ಥರ ಇದ್ದವರಿಗೆ ಭಾಳ ಜಾಸ್ತಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ.
1: ಮಕ್ಕಳಲ್ಲೂ ಬರೋ ಸಾಧ್ಯತೆ ಇದೆಯಾ ಸರ್? ಇದು
0: ಭಾಳ ಆಶ್ಚರ್ಯವಾಗಿರೋದ ಕ್ವೆಶನ್, ಭಾಳ ಇಂಪಾರ್ಟೆಂಟ್ ಕ್ವೆಶನ್. ನಾವು ಲೈಕ್ ಸರ್ಪ್ರೈಸಿಂಗ್ಲಿ ಅರೌಂಡ್ 10% ಆಫ್ ಇಂಡಿಯನ್ ಪಾಪ್ಯುಲೇಷನ್ ದೇಸೆ ಕಿಡ್ಸಲ್ಲೂ ಕಾಣಿಸ್ಕೊಳ್ತಾ ಇದೆ, ಬಿಕಾಸ್ ಆಫ್ ಬೇಸಿಕಲಿ ಊಟದ ದ ವೇ ದೇ ಆರ್ ಈಟಿಂಗ್. ಲೈಕ್ ಇವಾಗ ಸ್ನ್ಯಾಕ್ಸ್ ಆಗಿರ್ಬೋದು, ಭಾಳ ಜಾಸ್ತಿ ರಿಫೈನ್ಡ್ ಫುಡ್ಸ್ ಕೊಡೋದನ್ನಾಗಿರ್ಬೋದು, ಮೈದಾ ರಿಲೇಟೆಡ್ ಫುಡ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಸ್ವೀಟ್ಸು ಮದುವೆಗಳಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಚಾಕ್ಲೇಟ್ಸು, ಸ್ವೀಟ್ಸ್
1: ಜೊತೆಗೆ ಅವರು ಒಬೇಸ್ ಆಗಿಬಿಟ್ಟಿರ್ತಾರೆ.
0: ಸೊ ಸಿಕ್ಕಾಪಟ್ಟೆ ಶುಗರಿ ಫುಡ್ಸ್ ತಿನ್ನೋದ್ರಿಂದ ವಿ ಆರ್ ಸೀಯಿಂಗ್ ಅಲಾರ್ಮಿಂಗ್ ಇನ್ಕ್ರೀಸ್ ಇನ್ ಚೈಲ್ಡ್ಹುಡ್ ಫ್ಯಾಟಿ ಲಿವರ್.
1: ಓ, ಇದು ಮೊದಲ ಹಂತಗಳಲ್ಲೇ ಇದನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದರೆ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ?
0: ನಾನು ಆಗಲೇ ಹೇಳಿದಾಗೆ ಇದು ಮುಂಚೆ ನಮಗೆ ಇದರ ಬಗ್ಗೆ ಅರಿವಿರಲಿಲ್ಲ. ಸೊ ಅದು ಲಿವರ್ ಕಾಯಿಲೆ ಆಗಿಬಿಡುತ್ತೆ, ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಸಿರೋಸಿಸ್ ಅಂತಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಅದರಿಂದ ಜಾಂಡಿಸ್ ಆಗಿರ್ಬೋದು, ಲಿವರ್ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಇಲ್ಲಾಂದರೆ ಲಿವರಿಂದ ಕೋಮಾ ಹೋಗೋದು, ಇಲ್ಲಾಂದರೆ ಜೀರ್ಣಶಕ್ತಿ ಕಡಿಮೆ ಆಗೋದು, ಊಟ ಏನೇ ತೊಗೊಂಡ್ರು ಅದು ಸರಿಯಾಗಿ ಜೀರ್ಣ ಆಗಲ್ಲ, ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಕೆಲವು ಸತಿ ಕ್ಯಾನ್ಸರಿಗೆ ಟರ್ನ್ ಆಗೋ ಸಾಧ್ಯತೆಯೂ ಇರುತ್ತೆ.
2: ಈ ಥರ ಕಾಂಪ್ಲಿಕೇಶನ್ಸ್ ಆಗಿ ವರ್ಸನ್ ಆಗ್ತಿರುವಂಥ ಫ್ಯಾಟಿ ಲಿವರ್ ಕಾಯಿಲೆಯನ್ನು ಸ್ವತಃ ರೋಗಿ ಹೇಗೆ ಗುರುತಿಸ್ಕೊಳ್ಬಹುದು, ಏನಾದರೂ ಒಂದು ಸೈನ್ಸ್ ಸಿಂಪ್ಟಮ್ಸ್?
0: ಸದ್ಯಕ್ಕೆ ನಾನು ಹೇಳಿದಾಗೆ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್. ಫ್ಯಾಟಿ ಲಿವರ್ ಅಂತ ಕಾಣಿಸಿದ ತಕ್ಷಣ ಯು ಶುಡ್ ಬಿ ಅಂಡರ್ ರೆಗ್ಯುಲರ್ ಫಾಲೋಅಪ್. ನಿಮ್ಮ ಡಾಕ್ಟರ್ ಜೊತೆ ಎವ್ರಿ ಇಯರ್ ಮೇಡಮ್ ಹೇಳಿದಾಗೆ ಪರೀಕ್ಷೆ ಮಾಡಿಸ್ತಾ ಮಾಡಿಸ್ತಾ ಅದನ್ನು ನೋಡಿಕೊಂಡು ಯಾವ ಸ್ಟೇಜಲ್ಲಿ ಯಾವ ಹಂತದಲ್ಲಿದ್ದಾರೆ ಅನ್ನೋದು ನೋಡಬೇಕು. ನೀವು ಹೇಳಿದ ಸೈನ್ಸ್ ಅಂತ ಅಂದರೆ ಪೇಷಂಟಿಗೆ ಯೂಶಲಿ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಲಾಸ್ಟ್ ಸ್ಟೇಜಲ್ಲಿ ಅಷ್ಟೇ ಬರುತ್ತೆ. ಸೊ ಅವರು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಇದು ಸದ್ಯಕ್ಕೆ ಸಾಧ್ಯವಿಲ್ಲ. ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಅಬ್ನಾರ್ಮಲ್ ಇತ್ತು ಅಂತಂದರೆ ದಟ್ ಈಸ್ ಒನ್ ಆಫ್ ದ ವಾರ್ನಿಂಗ್ ಸೈನ್. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಫರ್ದರ್ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದು.
2: ಈಗ ಡಯಟ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡಿದ್ವಿ, ಒಬೆಸಿಟಿ ಬೊಜ್ಜುತನದ ಬಗ್ಗೆ ಮಾತಾಡಿದ್ವಿ. ಸೊ ವೆಯ್ಟ್ ರಿಡಕ್ಷನ್ ಈ ಕಾಯಿಲೆಯನ್ನು ನಿವಾರಿಸುವಲ್ಲಿ ಏನು ಪಾತ್ರ ವಹಿಸುತ್ತೆ?
0: ವೆಯ್ಟ್ ರಿಡಕ್ಷನ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಇವು ಭಾಳ ಪ್ರಾಮುಖ್ಯತೆವಾಗುತ್ತೆ. ಫ್ಯಾಟಿ ಲಿವರಲ್ಲಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋ ಟ್ರೀಟ್ಮೆಂಟು ಬೇಸಿಕಲಿ ಡಯಟ್, ಲೈಫ್ ಸ್ಟೈಲು ಮತ್ತು ವೆಯ್ಟ್ ರಿಡಕ್ಷನ್. ದೀಸ್ ಆರ್ ದ ಮೇಜರ್ ಕಾರ್ನರ್ ಸ್ಟೋನ್ಸ್ ಆಫ್ ದ ಟ್ರೀಟ್ಮೆಂಟ್. ಅಂದರೆ ಇದರಿಂದನೇ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಫ್ಯಾಟಿ ಲಿವರ್ನ ಕಂಪ್ಲೀಟ್ ವಾಸಿ ಮಾಡ್ಬೋದು ಅಥವಾ ಗುಣಪಡಿಸ್ಬೋದು. ಭಾಳಷ್ಟು ಜನಕ್ಕೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಹಾಸ್ಪಿಟ್ಲಲ್ಲೇ ನಮ್ಮ ಡಾಕ್ಟ್ರೇ ಒಬ್ಬರು 3 months ಬ್ಯಾಕ್ ಫ್ಯಾಟಿ ಲಿವರ್ ಡಯಾಗ್ನೋಸ್ ಆಗಿತ್ತು. ಮುಂಚೆನೂ ಅವ್ರಿಗೆ ಸ್ವಲ್ಪ ಇತ್ತು, ಅದರದ್ದು ಸ್ಟೇಜ್ ಫರ್ದರ್ ನಾವು ಸ್ಕ್ಯಾನಿಂಗ್ ಮಾಡಿ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಅವರು ಸ್ಟೇಜ್ 3 ಹೋಗಿದ್ರು. ವಿದಿನ್ 2 months ಈ ಕಟ್ ಡೌನ್ ಆಲ್ ದ ಶುಗರ್ ಹ್ಯಾಬಿಟ್ಸ್, ಅಂದ್ರೆ ಲೈಕ್ ಏನೇನು ಸಕ್ಕ

0: ತಿಂತಾಯಿದ್ರು ಅಥವಾ ಅವ್ರಿಗೇನು ಶುಗರ್ ಬಿ ಪಿ ಏನೂ ಇರಲಿಲ್ಲ, ಬಟ್ ಅವ್ರೇನೇನು ಕಾಫಿ ಟೀ ಜಾಸ್ತಿ ಕುಡಿಯೋದು ಮಾಡಿಫೈ ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ 45 ಮಿನಿಟ್ಸ್ ಕೆಲಸ ಮಾಡ್ಬಿಟ್ಟು, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಸ್ವಿಮ್ಮಿಂಗ್, ರನ್ನಿಂಗ್, ಜಾಗಿಂಗ್ ಎಲ್ಲ ಮಾಡ್ತಾಯಿದ್ರು, ವಿದಿನ್ 3 ಮಂತ್ಸ್ ಐ ಕುಡ್ ಸಿ ದ ಕಂಪ್ಲೀಟ್ ಡಿಫ್ರೆನ್ಸ್. ಈ ಹಸ್ ಕಮ್ ಟು ಸ್ಟೇಜ್ 1. ಸೊ ಈ ಥರ ನಾವು ನಮ್ಮ ಡಯಟಲ್ಲಿ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಕಂಪ್ಲೀಟ್ ರಿವರ್ಸ್ ಮಾಡೋ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ.
1: ಈಗ ಡಯಟ್ ಅಂತ ಬಂದಾಗ ನಮ್ಮ ಇಂಡಿಯನ್ ಫುಡ್ ಆಹಾರ, ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳೋ ಮೂಲಕ ನಾವು ಈ ಫ್ಯಾಟಿ ಲಿವರ್ನ ಹೋರಾಡಬಹುದು?
0: ನಾವು ಇದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಫುಡ್ಡಲ್ಲೇ ಭಾಳ ಇಂಪಾರ್ಟೆಂಟ್ ಇರೋದು ಫ್ಯಾಟಿ ಲಿವರ್ ಟ್ರೀಟ್ಮೆಂಟು. ಸೊ ನಾವು ನಾರ್ಮಲ್ ನಾವೇನು ತಿಂತೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವುದೇ ಊಟ ಇರ್ಬೋದು, ಅದರಲ್ಲಿ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ನೀವು ಕಂಪ್ಲೀಟ್ ಫುಡ್ಡೇ ಚೇಂಜ್ ಮಾಡಿ ಅಂತ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ ಜನಕ್ಕೆ. ಸೊ ಏನು ತಿಂತೀರೋ ಅದನ್ನು ಸ್ವಲ್ಪ ಕಡಿಮೆ ತಿನ್ನಿ. ಓಕೆ, ಅದರಲ್ಲಿ ಪ್ರಿಫರೆನ್ಸ್ ಸ್ವಲ್ಪ ವೈಟ್ ರೈಸು, ಪಾಲಿಶ್ಡ್ ರೈಸ್ಗಿಂತ ಅನ್ಪಾಲಿಶ್ಡ್ ರೈಸು, ರೆಡ್ ರೈಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಫೈಬರ್ ಜಾಸ್ತಿ ಇರುತ್ತೆ, ಶುಗರ್ ಸ್ಪೈಕ್ಸ್ ಕಡಿಮೆ ಆಗುತ್ತೆ. ಸೊ ಅದನ್ನು ಪ್ರಿಫರ್ ಮಾಡ್ಬೋದು. ಎಣ್ಣೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ನೀವು. ಆಲಿವ್ ಆಯಿಲ್ ಇಸ್ ದ ಬೆಸ್ಟ್, ಬಟ್ ಅಗೇನ್ ಕಾಸ್ಟ್ಲಿ ಇರುತ್ತೆ. ಸೊ ಆಲಿವ್ ಆಯಿಲ್ ಬೇಡ ಅಂತಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಸ್ಲೈಟ್ಲಿ ಬೆಟರ್ ದೆನ್ ರಿಫೈನ್ಡ್ ಆಯಿಲ್ಸ್. ಸೊ ರಿಫೈನ್ಡ್ ಆಯಿಲ್ಸ್ ಅವಾಯ್ಡ್ ಮಾಡಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಲ್ಲೂ ಗ್ರೌಂಡ್ ನೆಟ್ ಆಯಿಲ್ ಸ್ವಲ್ಪ ಅಥವಾ ಮಸ್ಟರ್ಡ್ ಆಯಿಲ್ ಈ ಥರದ್ದು ಸ್ವಲ್ಪ ಬೆಟರ್ ಇರುತ್ತೆ ಅಡುಗೆಗೆ ಬಳಸೋಂಥದ್ದು. ಆದಷ್ಟು ಕಡಿಮೆ ಬಳಸೋದೇ ಒಳ್ಳೆಯದು ಆಯಿಲ್ಗಳನ್ನು. ನೀವು ಅಡುಗೆಯಲ್ಲಿ ಏನಾಗ್ತಾ ಇದ್ದೀರಾ, ನೀವು ಯಾವುದೇ ರೊಟ್ಟಿ ಚಪಾತಿ ಎಲ್ಲದನ್ನು ಸೇವಿಸ್ಬೋದು. ಅನ್ನ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು, ಅಂದರೆ ಪೋರ್ಷನ್ ಆಫ್ ದ ರೈಸ್ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಫ್ರೂಟ್ಸು ವೆಜಿಟೇಬಲ್ಸು ಡೈಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಯಾವುದಾದ್ರೂ ಫ್ರೂಟ್ಸು ವೆಜಿಟೇಬಲ್ಸು ಒಂದು ಮೀಲಲ್ಲಿ ಅಥವಾ ಒಂದು ಸ್ನ್ಯಾಕ್ ಅಂತ ಅದನ್ನು ಕಂಟಿನ್ಯೂಸ್ ಆಗಿ ಡೈಲಿ ಕನ್ಸ್ಯೂಮ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ.
1: ಮಾಂಸಾಹಾರದ ವಿಷಯಕ್ಕೆ ಬಂದಾಗ
0: ನಾನ್ ವೆಜಿಟೇರಿಯನ್ ಫುಡ್ ಈಸ್ ಫೈನ್, ಫ್ಯಾಟಿ ಲಿವರಲ್ಲಿ ಅಷ್ಟೊಂದೇನು ತೊಂದರೆ ಕೊಡಲ್ಲ. ಓನ್ಲಿ ಥಿಂಗ್ ಈಸ್ ಕ್ಯಾಲರಿ ಕಂಟ್ರೋಲ್ ಆ್ಯಂಡ್ ನಾನ್ ವೆಜ್ಜಲ್ಲೂ ರೆಡ್ ಮೀಟು ಇಂಥವೆಲ್ಲ ಏನಿರುತ್ತೆ ಅಥವಾ ಫ್ರೈಡ್ ಏನಿರುತ್ತೆ ಅದನ್ನು ಬೇಡ. ಚಿಕನ್ ಅಥವಾ ವೈಟ್ ಮೀಟ್ ಅಂತ ಏನು ಹೇಳ್ತೀವಿ ಅದಾದರೆ ಏನೂ ತೊಂದರೆ ಆಗಲ್ಲ. ಎಗ್ಸ್ ಈಸ್ ವೆರಿ ಗುಡ್ ಫಾರ್ ಲಿವರ್, ಸೊ ಎಗ್ ಡೈಲಿ ಕನ್ಸ್ಯೂಮ್ ಮಾಡ್ಬೋದು. ಎಲ್ಲೋ ಪೋರ್ಷನ್ ಕೂಡ ಒಂದು ಅಥವಾ ಎರಡು ಪರ್ ಡೇ ಕನ್ಸ್ಯೂಮ್ ಮಾಡ್ಬೋದು.
2: ಒಟ್ಟು ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಮತ್ತೆ ಒಬೆಸಿಟಿಗೆ ಹೋಗದೆ ಇದ್ರೆ ಈ ಫ್ಯಾಟಿ ಲಿವರು ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ ಅನ್ಕೊಳ್ತೀನಿ.
0: ಡಯಾಬಿಟೀಸು, ಒಬೆಸಿಟಿ, ಫ್ಯಾಟಿ ಲಿವರು, ಹೈಪರ್ ಟೆನ್ಷನ್ ಇದೆಲ್ಲ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಎಲ್ಲದೂ ಜೊತೆಗೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಒಂದನ್ನು ಇಂಪ್ರೂವ್ ಮಾಡಿದ್ರೆ ಇನ್ನೊಂದು ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಸೊ ನೀವು ಫ್ಯಾಟಿ ಲಿವರನ್ನು ಇಂಪ್ರೂವ್ ಮಾಡೋಕ್ಕೆ ಹೋದರೆ ಶುಗರು ಇಂಪ್ರೂವ್ ಆಗುತ್ತೆ, ಶುಗರ್ನ ಇಂಪ್ರೂವ್ ಮಾಡೋಕ್ಕೆ ಹೋದರೆ ಫ್ಯಾಟಿ ಲಿವರ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇದು ಓವರ್ಆಲ್ ವೆಲ್ಬೀಂಗ್ ಆಗುತ್ತೆ, ಅಂದರೆ ಲೈಕ್ ನಮ್ಮ ಹಾರ್ಟ್ ಅಟ್ಯಾಕ್ ಬರದೇ ಇರೋಂಗೂ ಕೂಡ ನೋಡ್ಕೋಬೋದು. ನಾವು ಇದನ್ನೆಲ್ಲ ಇದು ಮಾಡಿದರೆ ಫೈನಲಿ ಈ ಶುಗರು, ಬಿ ಪಿ, ಕೊಲೆಸ್ಟ್ರಾಲು ಮತ್ತು ಫ್ಯಾಟಿ ಲಿವರಿಂದ ಹಾರ್ಟ್ ಅಟ್ಯಾಕ್ ಆಗಿ
2: ಬೇರೆ ಎಲ್ಲಾ ಜೀವನ ಶೈಲಿಯ ರೋಗಗಳು ಏನೇನು ಬರುತ್ತೆ ಎಲ್ಲಾನು ನಮ್ಮ ಸಮತೋಲಿತ ಆಹಾರ ಚಟುವಟಿಕೆಯಿಂದ ಇರೋದು ಇದರಿಂದ ಇದಾಗತ್ತೆ ಅಂತ. ಡಾಕ್ಟರ್, ಈಗ ಒಂದು ಜಾಹೀರಾತನ್ನ ಕೇಳಿ ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ.
3: ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, MRI, ರೇಡಿಯೇಷನ್ ಥೆರಪಿ, ಡಯಾಲಿಸಿಸ್, ಕೀಮೋಥೆರಪಿ, ಲ್ಯಾಪ್ರೋಸ್ಕೋಪಿಕ್ ಸೇವೆ, ಅತ್ಯಾಧುನಿಕ ಎಂಡೋಸ್ಕೋಪಿ, 24 ಗಂಟೆಯ ಎಮರ್ಜೆನ್ಸಿ ಸೇವೆ, OT ಚಿಕಿತ್ಸೆ, ಟ್ರಾನ್ಸ್ಪ್ಲಾಂಟ್ ಸೇವೆ, ಕ್ಯಾತ್ಲ್ಯಾಪ್ ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.
1: ಕೇಳುಗರೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬಹುದಾದ ಫೋನ್ ಸಂಖ್ಯೆಯನ್ನು ಗಮನಿಸಿ 0821-251-2582-251-2589. ವಾಟ್ಸಪ್ನ ಮೂಲಕ ಕೂಡ ತಮ್ಮ ಪ್ರಶ್ನೆಗಳನ್ನು ನಮಗೆ ನೀವು ರವಾನಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಗಮನಿಸಿ 9408085853.
2: ಹಲೋ ಆಕಾಶವಾಣಿ. ಹಲೋ
4: ಮೇಡಮ್,
2: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
4: ಶ್ರೀನರಸೀಪುರ ತಾಲೂಕು ಸೋಸೈಟಿ. ನಮಸ್ಕಾರಗಳು, ಕಾರ್ಯಕ್ರಮ ಸ್ವಾಗತ ಮೇಡಮ್.
2: ಹಾ, ನಿಮಗೂ ಸ್ವಾಗತ ಮಹಾದೇವ್ ಶೆಟ್ರೆ. ಪ್ರಶ್ನೆ ಕೇಳ್ತೀರಾ?
4: ಮೇಡಮ್, ಈಗ ಲಿವರ್ ಏನು ಇಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ರೆಲ್ಲ ಇದ್ರ ಬಗ್ಗೆ ವಿಷಯನೇ ಬರ್ತಿರ್ಲಿಲ್ಲ, ಈಗ ಇದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ಏನ್?

0: ಒಂದ್ ಪ್ರಶ್ನೆ. ಈಗ ಎಲ್ಲ ಡ್ರಿಂಕ್ ಮಾಡೋರು ಇವರು ಕಾಫಿ ಅಂತಕೊಳ್ಳೋದು ಜಾಸ್ತಿ ತಗೊಳ್ಳೋದು ಅಂತ ಏನು ಪ್ರಶ್ನೆ.
1: ಲಿವರ್ ಕಾಯಿಲೆ, ನಾನು ಡಾಕ್ಟರ್ ರಾಮಕೃಷ್ಣ ಮಾತಾಡ್ತಾ ಇರೋದು.
0: ಸೊ
1: ಸೊ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ. ಲಿವರ್ ಕಾಯಿಲೆ ಬಗ್ಗೆ ಈಗ ಮಾಹಿತಿ ಜಾಸ್ತಿ, ನಮಗೆ ಸೈಂಟಿಫಿಕ್ ರಿಸರ್ಚ್ ಆಗಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ಕಿದೆ. ಅದನ್ನು ನಾವು ಸರಿಪಡಿಸೋದ್ರಿಂದ ಭಾಳಷ್ಟು ಕಾಯಿಲೆಗಳು, ನಾವು ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಅಥವಾ ಹಾರ್ಟಿನ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗಿ ಲಿವರ್ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಅದನ್ನು ಅದರಿಂದ ಇದಕ್ಕೆ ಮಹತ್ವ ಜಾಸ್ತಿ ಸಿಗ್ತಾ ಇದೆ, ಒಂದು. ಸೆಕೆಂಡ್, ನಮಗೆ ಫರ್ದರ್ ಅಡ್ವಾನ್ಸ್ಡ್ ಟೆಸ್ಟ್ಗಳು ಬಂದಿದ್ದಾವೆ. ಲಿವರ್ದು ಕಂಡೀಷನ್ ಯಾವ ಥರ ಇದೆ ಅಂತ ನೋಡೋದಕ್ಕೆ ಮುಂಚೆ ಬರೀ ಅಲ್ಟ್ರಾಸೌಂಡ್ ಸ್ಕ್ಯಾನು ಸಿ ಟಿ ಸ್ಕ್ಯಾನ್ ಇತ್ತು. ಅಲ್ಟ್ರಾಸೌಂಡ್ ಸ್ಕ್ಯಾನು ಸಿ ಟಿ ಸ್ಕ್ಯಾನಲ್ಲಿ ಗೊತ್ತಾಗದೇ ಇರೋದು ಈಗ ನೆಕ್ಸ್ಟ್ ಲೆವೆಲಲ್ಲಿ ಟೆಸ್ಟ್ಗಳು ಬಂದಿದ್ದಾವೆ. ಅಲ್ಟ್ರಾಸೌಂಡ್ ಎಲಾಸ್ಟೋಗ್ರಫಿ ಅಥವಾ ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದರಲ್ಲಿ ಲಿವರ್ ಎಷ್ಟು ಗಟ್ಟಿ ಇದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು, ಯಾವ ಸ್ಟೇಜಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ನಮಗೆ ಚಿಕಿತ್ಸೆ ಮಾಡೋದಕ್ಕೆ, ಚಿಕಿತ್ಸೆ ಮಾಡಿದ ತಕ್ಷಣ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದು ನೋಡೋದಕ್ಕೆ ಎಲ್ಲ ನಮಗೆ ಈಗ ಸುವಿಧೆಗಳಿದ್ದಾವೆ ಇಲ್ಲಿ. ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಹತ್ವ ಜಾಸ್ತಿ ಕೊಡ್ತಾ ಇದ್ದೀವಿ ಸರ್. ಆಬ್ವಿಯಸ್ಲಿ ಆಲ್ಕೋಹಾಲ್ ಅಥವಾ ಮದ್ಯಪಾನದಿಂದ ಭಾಳ ಜಾಸ್ತಿ ತೊಂದರೆ ಆಗುತ್ತೆ, ಇದು ಮುಂಚೆಯಿಂದನೂ ಗೊತ್ತಿತ್ತು. ನಾವು ಆ್ಯಕ್ಚುಲಿ ಈಗ ಕಂಡುಹಿಡಿತಾ ಇರೋದು ಮದ್ಯಪಾನ ಮಾಡದೇ ಇರೋರು ಕೂಡ ಲಿವರ್ ಕಾಯಿಲೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಮದ್ಯಪಾನದಿಂದ ತೊಂದರೆ ಆಗ್ತಾ ಇರೋದು ಆಲ್ಮೋಸ್ಟ್ ಅದು 50-60 ವರ್ಷದಿಂದ, ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 100 ವರ್ಷನೇ ಆಯಿತು ಆ್ಯಕ್ಚುಲಿ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ. ಹೌದು, ಅದು ಮುಂಚೆಯಿಂದನೂ ಗೊತ್ತಿರೋದೇ ಅದು, ಮದ್ಯಪಾನದಿಂದ ಲಿವರ್ ಹಾಳಾಗುತ್ತೆ, ಜಾಂಡಿಸ್ ಆಗುತ್ತೆ ಅಥವಾ ಲಿವರ್ ಫೇಲ್ ಆಗುತ್ತೆ ಅನ್ನೋದು ಅದು ಮುಂಚೆಯಿಂದನೂ ಗೊತ್ತಿತ್ತು. ಬಟ್ ನಾವು ಇತ್ತೀಚೆಗೆ ಕಂಡುಹಿಡ್ದಿರೋದು ಏನಪ್ಪ ಅಂತಂದರೆ, ಮದ್ಯಪಾನ ಮಾಡದೇ ಇರೋರಿಗೆ ಕೂಡ ಅಥವಾ ಒಕೇಶ್ನಲಿ ಅಥವಾ ವಾರಕ್ಕೊಂದ್ಸತಿನೋ ಅಥವಾ 15 ದಿವಸಕ್ಕೊಂದ್ಸತಿ ಕುಡಿಯೋರಿಗೆ ಕೂಡ ಲಿವರ್ ಕಾಯಿಲೆ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಕಂಡುಹಿಡ್ದಾಗ ಗೊತ್ತಾಗಿರೋದು ಇದೆಲ್ಲ ತೊಂದರೆ ಇದೆ, ಶುಗರು ಬಿ ಪಿ ಕಾಯಿಲೆಗಳು ಇರೋರಿಗೆ ಇದೆಲ್ಲ ಪ್ರಾಬ್ಲಮ್, ಲಿವರ್ ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗಿ ಈಗ ಅದಕ್ಕೆ ಚಿಕಿತ್ಸೆ ಮಾಡೋದು ಭಾಳ ಇಂಪಾರ್ಟೆಂಟು ಅಂತ ನಾವು ಈಗ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ.
0: ಭಾಳ ಉತ್ತಮವಾದ ಮಾಹಿತಿ ಕೊಟ್ಟಿರಿ ಗುರುಗಳೇ, ನಿಮಗೆ ತುಂಬಾ ಅಭಿನಂದನೆ ಗುರುಗಳೇ.
2: ಧನ್ಯವಾದಗಳು ಮಹಾದೇವ ಶೆಟ್ರೆ. ಮತ್ತೊಂದು ಕರೆ ಇದೆ, ಕರೆ ಕಟ್ ಆಗಿದೆ ಅನ್ಕೊಳ್ತೀನಿ. ಡಾಕ್ಟ್ರೇ, ಡಾಕ್ಟ್ರೇ ಈಗ ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ, ಚಿಕಿತ್ಸೆ ಏನು?
1: ಚಿಕಿತ್ಸೆ ನಾನು ಈಗಲಾಗಲೇ ಹೇಳಿದಾಗೆ, ಫಸ್ಟ್ ಸ್ಟೇಜಲ್ಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಫಸ್ಟ್ 3 ಮಂತ್ಸ್ ನಾವು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಪ್ರಾಮುಖ್ಯತೆ ಕೊಡೋದು. ಯಾವ ಸ್ಟೇಜಲ್ಲಾದರೂ ಇರ್ಬೋದು, ಸ್ಟೇಜ್ ಫಸ್ಟ್ ಇರ್ಬೋದು, ಸ್ಟೇಜ್ ಸೆಕೆಂಡ್ ಇರ್ಬೋದು, ಸ್ಟೇಜ್ 3 ಇರ್ಬೋದು. ನಾನು ಈಗಲೇ ಒಂದು ಉದಾಹರಣೆ ಕೊಟ್ಟಾಗೆ, ಸ್ಟೇಜ್ 3 ಸ್ಟೇಜ್ 4 ಕೂಡ ಬರೀ ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲೇ ನಾರ್ಮಲ್ ಮಾಡೋ ಸಾಧ್ಯತೆ ಕೂಡ ಇದೆ. 3-6 ಮಂತ್ಸ್ ಟ್ರೈ ಮಾಡಿದ ಮೇಲೆ, ಅವ್ರು ಫುಲ್ ಎಫರ್ಟ್ಸ್ ಹಾಕಿದ ಮೇಲೆ ಕೂಡ, ಶುಗರು ಬಿ ಪಿ ಬೇರೆ ಅವ್ರ ಕಾಯಿಲೆಗಳನ್ನೆಲ್ಲ ಕಂಟ್ರೋಲ್ ಮಾಡಿದ ಮೇಲೆ ನಮಗೆ ಅಪ್ಪಿತಪ್ಪಿ ಇನ್ನೂ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದರೆ, ನಮ್ಮ ಹತ್ರ ಈಗ ಮೆಡಿಸಿನ್ಸ್ ಇದ್ದಾವೆ, ಟ್ಯಾಬ್ಲೆಟ್ಸು ಬರುತ್ತೆ, ಇಂಜೆಕ್ಷನ್ಸು ಬರುತ್ತೆ, ಅದನ್ನು ಚಿಕಿತ್ಸೆ ಮಾಡ್ಬೋದು.
2: ಅಂದರೆ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ ಅವರು.
1: ಡೆಫಿನೆಟ್ಲಿ ಸ್ಟ್ರಿಕ್ಟ್ ಡಯಟು, ಲೈಫ್ ಸ್ಟೈಲ್ ಅಂದಮೇಲೆ ಅದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ 30-45 ಮಿನಿಟ್ಸ್ ಏರೋಬಿಕ್ ಎಕ್ಸಸೈಸಸ್ ಅಥವಾ ಬ್ರಿಸ್ಕ್ ವಾಕ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಲೇಬೇಕಾಗತ್ತೆ.
3: ಈಗ ಎಲ್ಲರಲ್ಲೂ ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಒಂದು ಕ್ಷಮತೆಯ ಸಾಮರ್ಥ್ಯ ಇಲ್ಲದೇ ಇರಬಹುದು. ಈಗ ಬಹುಶಃ ವಯಸ್ಸಾದವರಲ್ಲಿ ಜಾಯಿಂಟ್ ಪ್ರಾಬ್ಲಮ್ಸ್ ಇದೆ ಅಥವಾ ಅವರ ಮಾಂಸಖಂಡಗಳು ವೀಕ್ ಆಗಿದೆ, ಅಂಥವರಲ್ಲಿ ಫ್ಯಾಟಿ ಲಿವರ್ ಇದ್ದಾಗ ಸೊ ಯಾವ ಥರ ಅವ್ರು ಈ ಫಿಸಿಕಲ್ ಆ್ಯಕ್ಟಿವಿಟಿನ ರೀಪ್ಲೇಸ್ ಮಾಡ್ಕೊಳ್ಬೋದು, ಏನು ಮಾಡಬಹುದು?
1: ಸೊ ಅಂಥವರಿಗೆ ನಾವು ಯೂಶ್ವಲಿ ಏನು ಹೇಳೋದಂತಂದರೆ, ಅವರಿಗೆ ಯಾವ ಥರದ್ದು ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೋ, ಈಗ ಕೂತಲ್ಲೇ ಸೈಕ್ಲಿಂಗ್ ಮಾಡೋಂಥದ್ದಿರ್ಬೋದು, ಹೊರಗಡೆ ಹೋಗೋಕ್ಕಾಗದೇ ಇದ್ದರೆ ಮನೆಯಲ್ಲೇ ಟ್ರೆಡ್ಮಿಲ್ ಆ ಥರದ್ದು ಏನಾದರೂ ಇದ್ದರೆ ಮಾಡ್ಬೋದು, ಇಲ್ಲ ಯೋಗ ಮಾಡ್ಬೋದು, ಸ್ವಿಮ್ಮಿಂಗ್ ಥರ ಏನಾದರೂ ಮಾಡೋಕ್ಕಾಯಿತು ಅಂದರೆ ಸ್ವಿಮ್ಮಿಂಗ್ ಮಾಡ್ಬೋದು. ಬಟ್ ಕೆಲವರಿಗೆ ನೀವು ಹೇಳಿದಾಗೆ ಭಾಳ ವೀಕ್ ಇರ್ತಾರೆ ಅಥವಾ ಓಲ್ಡ್ ಏಜ್ ಇರ್ತಾರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅಂಥವರಿಗೆ ಮೆಡಿಸಿನ್ಸ್ ಮುಖಾಂತರನೇ ನಾವು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತೀವಿ. ಬೇಸಿಕಲಿ ಅವ್ರದ್ದು ಪೋರ್ಷನ್ ಕಂಟ್ರೋಲ್, ನಾನು ಹೇಳಿದಾಗೆ ಊಟದಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋದು, ಬೇರೆ ಕಾಯಿಲೆಗಳನ್ನು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಆಮೇಲೆ ಮೆಡಿಸಿನ್ಸು ನಾವು ಆ್ಯಡ್ ಮಾಡಿ.
3: ಒಂದು ಫೋನ್ ಕರೆಯನ್ನು ಸ್ವೀಕರಿಸಬಹುದು ಇವಾಗ.
2: ಹಲೋ, ಹಲೋ ಆಕಾಶವಾಣಿ. ನಮಸ್ತೆ, ಯಾರು, ಎಲ್ಲಿಂದ?
4: ಶೈಲಜಾ ಅಂತ.
2: ಶೈಲಜಾ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ಮೈಸೂರು, ರಾಜ್ಕುಮಾರ್ ರೋಡ್.
2: ಹಾ ಶೈಲಜಾ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
4: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಹೇಳಿ ಶೈಲಜಾ ಅವರೇ.
4: ಇದು ನನಗೆ ಶುಗರು ಒಂದು ಒಂದು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ

0: 350 ಬಂದ್ಬಿಟ್ಟಿತ್ತು.
1: ಓಕೆ,
0: 350.
1: ಹ್ಮ್,
0: ಆಮೇಲೆ ಇನ್ನೊಂದು ಕಮ್ಮಿ ಮಾಡ್ಕೊಂಡ್ ಬರ್ತಾ ಇರ್ತೀನಿ, ಯಾವಾಗ್ಲೂ 200-220 ಇರ್ತಾ ಇದ್ದೆ.
1: ಹ್ಮ್,
0: ಆತರ ಆಗಿದೆ, ಅದಕ್ಕೆ ನನ್ಗೆ ಭಯ ನನ್ಗೆ. ಆಮೇಲೆ ಹಾರ್ಟ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನನ್ಗೆ.
1: ಹ್ಮ್, ಸೊ ನಿಮ್ ಪ್ರಶ್ನೆ ಏನು ಕೇಳಿ?
0: ಅದೇ ಶುಗರ್ ಕಮ್ಮಿ ಎಷ್ಟಿರ್ಬೇಕು ಅಂತ.
1: ಶುಗರ್ ನಾರ್ಮಲ್ಲು ಖಾಲಿ ಹೊಟ್ಟೆಯಲ್ಲಿ 100 ಒಳಗಡೆ ಇರಬೇಕಮ್ಮ. ಊಟ ಮಾಡಿದ ನಂತರ 140 ಒಳಗಡೆ ಇರಬೇಕು. ಶುಗರ್ದು ನಿಮ್ಮದು ಶುಗರ್ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದನ್ನು ಕಡಿಮೆ ಮಾಡಿಸ್ಕೋಬೇಕು. ನೀವು ಊಟದಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಊಟದಲ್ಲಿ ಕಂಟ್ರೋಲ್ ಮಾಡಿದ ಮೇಲೆ ಕೂಡ ನಿಮಗೆ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದರಲ್ಲಿ ಮಾತ್ರೆಗಳನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ, ಅಥವಾ ಇನ್ಸುಲಿನ್ ಕೊಡಬೇಕಾಗಿ ಬರ್ಬೋದು. ಅದನ್ನು ನೀವು ಕಂಟ್ರೋಲ್ ಮಾಡಿದರೆ ನಿಮಗೆ ಯೂಶ್ವಲಿ ಏನೂ ತೊಂದರೆ ಆಗಲ್ಲ. ಈಗ ಕಂಟ್ರೋಲ್ ಆಗದೆ ಹೋದರೆ ನಿಮಗೆ ಲಿವರ್ ಕಾಯಿಲೆ ಬರುತ್ತೆ, ಇಲ್ಲ ಮತ್ತೆ ಹಾರ್ಟಿಂದು ಅಥವಾ ಕಿಡ್ನಿದು ಬೇರೆ ತೊಂದರೆಗಳು ಆಗ ಸಾಧ್ಯತೆ ಇರುತ್ತೆ.
2: ಶೈಲಜಾ ಅವರೇ, ನಿಮಗೆ ಲಿವರ್ ಸಮಸ್ಯೆ ಏನು ಇಲ್ಲ ಅಲ್ವಾ? ಲಿವರ್ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಅಲ್ವಾ? ಕರೆ ಕಟ್ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು ಶೈಲಜಾ ಅವರೇ. ಡಾಕ್ಟ್ರೇ, ಇದು ವಾಟ್ಸಪ್ನಲ್ಲಿ ಒಂದು ಸಂದೇಶ ವಿಜಯ ಸೂರ್ಯ ಅವರು ಕಳಿಸಿದ್ದಾರೆ. ಅರ್ಲಿ ಸ್ಟೇಜ್ನಲ್ಲೇ ಫ್ಯಾಟಿ ಲಿವರ್ ಇದ್ದು ಮಾತ್ರೆ ತೆಗೆದುಕೊಳ್ಳುವಾಗ ಬೌನ್ಸ್ ಫ್ಲೂಯಿಡ್ ಡ್ರಾಪ್ ಆಗುತ್ತೆ ಅಂತ ಕೇಳಲ್ಪಟ್ಟಿದ್ದೆ, ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ.
3: ಬಾಡಿ ಫ್ಲೂಯಿಡ್ಸ್,
1: ಬಾಡಿ ಫ್ಲೂಯಿಡ್
3: ಅರೇಂಜ್ಮೆಂಟ್ ಆಗಬಹುದು ಅಂತ ಅವರ ಸಂದೇಹವಿರಬಹುದು.
1: ಓಕೆ, ಬೌನ್ಸ್ ಫ್ಲೂಯಿಡ್ ಅಂತ ಆ್ಯಕ್ಚುಲಿ ವರ್ಡ್ ಇರಲ್ಲ, ಬಟ್ ಡೆಫಿನೆಟ್ಲಿ ಬಾಡಿ ಫ್ಲೂಯಿಡು ಕಡಿಮೆ ಏನೂ ಆಗಲ್ಲ. ನೀವು ಆ್ಯಕ್ಚುಲಿ ಹೈಡ್ರೇಷನ್ ಚೆನ್ನಾಗಿ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡಬೇಕು. ಬೇಸಿಕಲಿ ಫ್ಯಾಟ್ ಅಂಶ ಅಷ್ಟೇ ಕಡಿಮೆ ಆಗೋದು. ನೀವು ಯಾವಾಗ ನೀವು ಫಸ್ಟಿಗೆ ಡಯಟಿಂಗ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅದರಲ್ಲಿ ಇಮಿಡಿಯೇಟಾಗಿ ಹೋಗುವುದೇ ಸೂಪರ್ಫಿಷಿಯಲ್ ಫ್ಯಾಟು. ವಿಸರಲ್ ಫ್ಯಾಟ್ ಅಂತ ಇನ್ನೊಂದಿರುತ್ತೆ, ಒಳಗಡೆ ಹೊಟ್ಟೆ ಒಳಗಡೆ ಇರೋಂಥದ್ದು, ಅದು ಲಾಸ್ಟಾಗಿ ಹೋಗುತ್ತೆ. ಸೊ ಹೊರಗಡೆ ಏನು ನಿಮಗೆ ಸೂಪರ್ಫಿಷಿಯಲ್ ಫ್ಯಾಟ್ ಚರ್ಮದಲ್ಲಿ ಇರುತ್ತೋ ಅದು ಫಸ್ಟ್ ಹೋಗುತ್ತೆ. ನೀ ಫ್ಲೂಯಿಡು ಯೂಶ್ವಲಿ ಏನು ಹೋಗಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿಯಿಂದಾಗಲಿ ಫ್ಯಾಟಿ ಲಿವರ್ ಕಡಿಮೆ ಮಾಡೋದ್ರಿಂದ ನೀ ಫ್ಲೂಯಿಡ್ ಏನು ಕಡಿಮೆ ಆಗಲ್ಲ.
2: ಧನ್ಯವಾದಗಳು ವಿಜಯ ಸೂರ್ಯ ಅವರೇ ಪ್ರಶ್ನೆಯನ್ನ ಕಳಿಸಿದ್ದಕ್ಕೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಯಾರು, ಎಲ್ಲಿಂದ?
4: ಹಲೋ,
2: ಯಾರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ.
4: ಉಮೇಶ್ ಅಂತ ಮೇಡಮ್, ಮೈಸೂರಿಂದ, ಜಯನಗರ.
2: ಹೇಳಿ ಉಮೇಶ್ ಅವರೇ.
4: ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಫೈಬ್ರೋಸ್ಗೆ ಒಂದು ರಿಪೋರ್ಟ್ ಕಳಿಸ್ತೇವೆ ಡಾಕ್ಟರ್ ಇದಾರೆ ಅಂತ ಹೇಳಿದ್ರಲ್ಲ, ಇವತ್ತು ಕಾರ್ಯಕ್ರಮ ಕೇಳ್ತಾ ಇದ್ದೆ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು ಅಂತ ಹೇಳಿದ್ರಲ್ಲ.
1: ಆಯ್ತು ಉಮೇಶ್ ಅವರೇ, ನಿಮ್ಗೇನಾದ್ರೂ ಕಾಯಿಲೆಗಳಿದ್ಯಾ?
4: ಸರ್ ಅದೇ ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ ಫ್ಯಾಟಿ ಲಿವರ್ ಗ್ರೇಡ್ 2 ಅಂತ ಹೇಳಿದ್ರು. ಅವರು ಫೈಬ್ರೋ ಸ್ಕ್ಯಾನ್ ಬರೆದ್ರು.
1: ಹೌದು,
4: ಫೈಬ್ರೋ ಸ್ಕ್ಯಾನ್ ಆದ ನಂತರ ಅಲ್ಲಿ ತೋರ್ಸಕ್ ಹೋದೆ, ಅಲ್ಲಿ ಯಾರು ಸೀನಿಯರ್ ಡಾಕ್ಟರ್ ಯಾರಿಲ್ಲ, ಜೂನಿಯರ್ ಅವ್ರು ಇದ್ರು, ಇಲ್ಲ ಏನು ಬೇಕಾಗಲ್ಲ ಇದಕ್ಕೆ ಮೆಡಿಸಿನ್ ಏನ್ ಬೇಡ, ವೇಟ್ ಲಾಸ್ ಮಾಡಿ ಅಂತ ಹೇಳಿದ್ರು.
1: ಹೌದು,
4: ನೀವು
1: ಅದೇ ಫೈಬ್ರೋ ಸ್ಕ್ಯಾನ್ ಮಾಡಿರೋದ್ರಲ್ಲಿ ಎರಡು ಸ್ಕೋರ್ ಇರುತ್ತೆ. ಇನ್ನೊಂದು ಕ್ಯಾಪ್ ಸ್ಕೋರ್ ಅಂತ, CAP ಅಂತ ಹೇಳ್ತೀವಿ, ಕಂಟಿನ್ಯೂಡ್ ಅಟೆನ್ಯೂಯೇಷನ್ ಪ್ಯಾರಾಮೀಟರ್ ಅಂತ, ಅದು 348 ಇದೆ. ಇನ್ನೊಂದು EKPA ಅಂತ ಹೇಳ್ತೀವಿ, ಕಿಲೋ ಪ್ಯಾಸ್ಕಲ್, ಅದು ಲಿವರ್ ಸ್ಟಿಫ್ನೆಸ್, ಲಿವರ್ ಸ್ಟಿಫ್ನೆಸ್ ಮೆಜರ್ಮೆಂಟ್ ಅಂತ LSM ಅಂತ ಹೇಳ್ತೀವಿ, ಅದು 4.1 ಇದೆ. ಸೊ ಬೇಸಿಕಲಿ ನಿಮಗೆ ಕೊಬ್ಬಿನಂಶ 348 ಅಂತ ಏನಿದೆ ಅದು ಕ್ಯಾಪ್ ಸ್ಕೋರು, ಅದು ಜಾಸ್ತಿ ಇದೆ, ಅದು 240 ಒಳಗಡೆ ಇರಬೇಕು. ಓಕೆ, 348 ಏನಿದೆ ಅದು 240 ಒಳಗಡೆ ಇರಬೇಕು, 240 ಒಳಗಡೆ ಇರಬೇಕು. ಸೊ ಅದು ಜಾಸ್ತಿ ಇದೆ, ನಿಮ್ಮ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆ. ಬಟ್ ಇನ್ನೊಂದು LSM ಲಿವರ್ದು ಏನಿದೆ 4.1, ಅದು ನಾರ್ಮಲ್ ರೇಂಜಲ್ಲೇ ಇದೆ. ನಾರ್ಮಲ್ಲು ಅದು 6 ಒಳಗಡೆ ಇರುತ್ತೆ, 5.5 ಒಳಗಡೆ ಇದ್ದರೆ ನಾರ್ಮಲ್ ಅಂತ ಹೇಳ್ತೀವಿ.
4: ಸರಿ ಸರ್.
1: ಸೊ ಅದು ನಾರ್ಮಲ್ ಇದೆ. ಸೊ ಬೇಸಿಕಲಿ ಅವ್ರು ಹೇಳಿದ್ದು ಕರೆಕ್ಟೇ, ನೀವು ಈಗ ಡಯಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಕೊಬ್ಬಿನಂಶ ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ಕಡಿಮೆ ಮಾಡಬೇಕು.
3: ನೀವು ಈ ಕಾರ್ಯಕ್ರಮದ ಕೊನೆಯಲ್ಲಿ ಜಾಹೀರಾತಿನಲ್ಲಿ ಫೋನ್ ನಂಬರ್ನ ಗುರುತಿಸಿಕೊಂಡು ಡಾಕ್ಟರ್ ರಾಮಕೃಷ್ಣ ಅವರನ್ನ ಕ್ಲಿಯರ್ ಮೀಡಿ ಹಾಸ್ಪಿಟಲಲ್ಲೇ ಸಂದರ್ಶನ ಮಾಡಿ ನಿಮ್ಮ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬೋದು ಅಂತ ಈ ಮೂಲಕ ಹೇಳ್ತೀನಿ.
2: ಮತ್ತೊಂದು ಕರೆ ಇದೆ ಅನ್ಕೊಳ್ತೀನಿ. ಹಲೋ, ಆಕಾಶವಾಣಿ.
5: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು, ಎಲ್ಲಿಂದ?
5: ವೆಂಕಟೇಶ್, ಬಿಆರ್ ಬದನವಾಡ ಗ್ರಾಮದಿಂದ ಮೇಡಮ್.
2: ಹಾ ವೆಂಕಟೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
5: ಹಾ ಕೇಳ್ತೀನಿ. ನಮಸ್ತೆ ಸರ್.
1: ನಮಸ್ತೆ, ಹೇಳಿ.
5: ಸರ್, ಅದು ಫ್ಯಾಟಿ ಲಿವರ್ ಬಗ್ಗೆ ಎಲ್ಲ ವಿವರವಾದ ಹೇಳಿದ್ರಿ, ಬಟ್ ಅದನ್ನ ಪ್ರಿವೆಂಟ್ ಮಾಡೋ ಬಗ್ಗೆ ಹೇಳಿದ್ರಿ, ಮತ್ತೆ ಅದನ್ನ ಟ್ರೀಟ್ ಮಾಡೋದ್ ಬಗ್ಗೆನೂ ಹೇಳಿದ್ರಿ.
1: ಓಕೆ,
5: ಬಟ್ ಆದ್ರೆ ಸೀನಿಯರ್ ಸಿಟಿಜನ್ ಗಳಲ್ಲಿ ಆತರ ನೀವ್ ಹೇಳದಂತ ವೆಯ್ಟ್ ಪ್ರಾಬ್ಲಮ್ ಅಥವಾ ಅವರು ಸ್ಟ್ರೋಕ್ ಆಗಿ

0: ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳಿಂದ ಬಳಸಿರೋರು ಎಕ್ಸರ್ಸೈಸ್ ಮಾಡದೆ ಆಗದೆ ಇರ್ಬೋದು ಅಥವಾ ವಾಕ್ ಮಾಡೋದಾಗದೆ ಇರ್ಬೋದು, ಶುಗರ್ ಮತ್ತೆ ಬಿ ಪಿ ಇವುಗಳನ್ನ ಅಷ್ಟಾಗಿ ಕಂಟ್ರೋಲ್ ಇದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡಕ್ ಆಗದೆ ಇರ್ಬೋದು ಅಂತವ್ರಿಗೆ ಬಗ್ಗೆ ಏನ್ ಹೇಳ್ತೀರಿ?
1: ಸೊ ಅದೇ ಈಗ ನಾವು ಅದು ಯಾವ ಸ್ಟೇಜ್ ಅಲ್ಲಿ ಇದಾರೆ ಅನ್ನೋದು ನೋಡ್ಬೇಕಾಗತ್ತೆ. ಬರೀ ಫ್ಯಾಟಿ ಲಿವರ್ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಬಂದಿರುತ್ತೆ, ಬಟ್ ನಾವು ಅದು ಫೈಬ್ರೋಸ್ಕ್ಯಾನ್ ಅಥವಾ ಅಲ್ಟ್ರಾಸೌಂಡ್ ಎಲಾಸ್ಟೋಗ್ರಫಿ ಅಂತ ಹೇಳ್ತೀವಿ, ಅದನ್ನ ನೋಡಿಕೊಂಡು ಯಾವ ಸ್ಟೇಜಲ್ಲಿದೆ ಅಂತ ಡಿಸೈಡ್ ಮಾಡ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಡಿಸೈಡ್ ಮಾಡ್ತೀವಿ. ಅದ್ರ ಜೊತೆ ಲಿವರ್ ಫಂಕ್ಷನ್ ಟೆಸ್ಟು ಮತ್ತು ಕೆಲವು ಬೇರೆ ಕಾಯಿಲೆಗಳು ಲೈಕ್ ಬಿ ಪಿ ಶುಗರ್ ಬಿಟ್ಟು ಥೈರಾಯ್ಡ್ ಇರ್ಬೋದು, ಬೇರೆ ಕಾಯಿಲೆಗಳು ಅಥವಾ ಏನಾದರೂ ಮಾತ್ರೆಗಳು ಯಾವುದಾದ್ರು ತೊಗೊತಾ ಇದ್ದರೆ, ಕೆಲವು ಸತಿ ಈ ಜಾಯಿಂಟ್ ಪೇನ್ಸಿಂದು ಮಾತ್ರೆ ಇರುತ್ತೆ, ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ, ಬೆನ್ ನೋವುದು ಮಾತ್ರೆ, ಆ ಥರದಿಂದನೂ ಫ್ಯಾಟಿ ಲಿವರ್ ಅಥವಾ ಲಿವರ್ ಕಾಯಿಲೆ ವರ್ಸನ್ ಆಗೋ ಸಾಧ್ಯತೆ ಇರುತ್ತೆ. ಅವರು ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ತೊಗೊತಾ ಇರ್ಬೋದು, ಊಟದಲ್ಲಿ ಸ್ವಲ್ಪ ಏನೇ ಕಂಟ್ರೋಲ್ ಇದ್ದರೂ ಕೂಡ ಸ್ವಲ್ಪ ಸ್ವೀಟ್ಸ್ ತಿಂತಾ ಇರ್ತಾರೆ, ಸ್ವಲ್ಪ ಎಣ್ಣೆ ಪದಾರ್ಥ ತಿಂತಾ ಇರ್ತಾರೆ. ಈಗ ಹೆಂಗಾಗಿದೆ ಅಂದರೆ ಶೈಲಿ, ವಾರಕ್ಕೊಂದು ದಿವಸ ನಾನು ಚಕ್ಲಿ ಅಥವಾ ಕೋಡ್ಬಳೆ ತಿಂತೀನಿ, ವಾರಕ್ಕೊಂದು ದಿವಸ ಒಂದು ಸ್ವೀಟ್ ತಿಂತೀನಿ, ವಾರಕ್ಕೊಂದು ದಿವಸ ಒಂದು ಆಲ್ಕೋಹಾಲ್ ಅಥವಾ ಡ್ರಿಂಕ್ಸ್ ಕುಡಿತೀನಿ, ಮದ್ಯಪಾನ ಮಾಡ್ತೀನಿ, ವಾರಕ್ಕೊಂದು ದಿವಸ ನಾನು ಬೇರೆಯವ್ರ ಮನೇಲಿ ಹೋಗಿ ಊಟ ಮಾಡ್ತೀನಿ, ವಾರಕ್ಕೊಂದು ದಿವಸ ನಾನು ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅಥವಾ ಆನ್ಲೈನ್ ಆರ್ಡರ್ ಮಾಡ್ತೀನಿ, ಹಿಂಗೆ ಹೇಳ್ಬಿಟ್ಟು ನಾನು ಯಾವಾಗೋ ಒಂದ್ಸತಿ ಕುಡಿಯೋದು, ಯಾವಾಗೋ ಒಂದ್ಸತಿ ಆರ್ಡರ್ ಮಾಡೋದು ಅಂತ ಹೇಳ್ಬಿಟ್ಟು ದಿನ ಒಂದೊಂದು ಎಕ್ಸ್ಟ್ರಾ ಕ್ಯಾಲರೀಸು ಅಥವಾ ಊಟದಲ್ಲಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಸೊ ಅದರಿಂದ ನಮಗೆ ತೊಂದರೆಗಳಾಗುತ್ತೆ. ಸೊ ನಾವು ಆದಷ್ಟು ಇಂಥವನ್ನ ನಾವು ಕಂಡುಹಿಡಿಬೇಕು, ನಮ್ಮ ಊಟದಲ್ಲಿ ಯಾವುದ್ಯಾವುದು ತೊಂದರೆ ಇದೆ, ಯಾವುದ್ಯಾವುದು ಜಾಸ್ತಿ ಮಾಡುತ್ತೆ ಫ್ಯಾಟಿ ಲಿವರ್ ಅನ್ನೋದು, ಅದನ್ನು ಆದಷ್ಟು ನಾವು ನಮ್ಮ ಕೈಲಿರೋದನ್ನು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸೆಕೆಂಡು, ಕಾಯಿಲೆಗಳೆಲ್ಲ ಕಂಟ್ರೋಲ್ ಇದ್ದರೆ ನಾವು ನೆಕ್ಸ್ಟ್ ಮೆಡಿಸಿನ್ಸ್ ಏನೇನು ಕೊಡ್ಬೋದು ಅನ್ನೋದು ನಾವು ಹೇಳ್ತೀವಿ. ಅದಕ್ಕೆ ಲಿವರ್ಗೆ ಯಾವ ಸ್ಟೇಜ್
0: ವೇಟ್ ಇರ್ತಾರೆ, ಅದವ್ರದವ್ರೆಲ್ಲ ಎಕ್ಸರ್ಸೈಸ್ ಮಾಡಿ ವಾಕ್ ಮಾಡಿ ಅದನ್ನ ವಾಪಸ್ ತಗೋಬರ್ಬೇಕು ಅಂತ ಕಷ್ಟ ಆಗಲ್ವಾ?
1: ಅದೇ, ಅಂಥವ್ರಿಗೆ ಕಷ್ಟ ಇದ್ದವರಿಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಮೆಡಿಸಿನ್ಸ್ ಕೊಟ್ಟು ನಾವು ಕಂಟ್ರೋಲ್ ಮಾಡ್ತೀವಿ. ಅವರಿಗೆ ವೆಯ್ಟ್ ಕಡಿಮೆ ಮಾಡೋಕ್ಕೂ ಮೆಡಿಸಿನ್ಸ್ ಕೊಡ್ತೀವಿ, ಲಿವರ್ ಇಂಪ್ರೂವ್ ಮಾಡೋಕ್ಕೂ ಮೆಡಿಸಿನ್ಸ್ ಕೊಡ್ತೀವಿ.
0: ಓಕೆ ಸರ್, ಥ್ಯಾಂಕ್ ಯು.
2: ಧನ್ಯವಾದಗಳು ವೆಂಕಟೇಶ್ ಅವರೇ. ಡಾಕ್ಟ್ರೇ, ಇದು ಮೆಸೇಜಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ, ಲೀಲಾವತಿ ಅವರು ನಂಜನಗೂಡಿನಿಂದ ಕಳಿಸಿದ್ದಾರೆ. ಫ್ಯಾಟಿ ಲಿವರ್ ಇದೆ, ಫಸ್ಟ್ ಗ್ರೇಡ್ನಲ್ಲಿ ಇದೆ, ಮತ್ತೆ ನಾನು ಯಾವಾಗ ಪರೀಕ್ಷೆ ಮಾಡಬೇಕು ಅಂತ ಕೇಳಿ.
3: ಯಾವ ಪರೀಕ್ಷೆ ಮಾಡಬೇಕು ಅಂತ, ಯಾವ ಟೆಸ್ಟ್ ನಮ್ಮ ನೆಕ್ಸ್ಟ್ ಮಾಡಬೇಕು ಅಂತ ಅವ್ರಿಗೆ ಸೌಂಡ್ ಆದಮೇಲೆ?
1: ಓಕೆ, ಸೊ ನಿಮಗೆ ಲಕ್ಷ್ಮಿ ಅವರೇ, ಫ್ಯಾಟಿ ಲಿವರ್ ಗ್ರೇಡ್ 1 ಅನ್ನೋದು ಅಲ್ಟ್ರಾಸೌಂಡ್ ರಿಪೋರ್ಟು. ಈಗ ಅಲ್ಟ್ರಾಸೌಂಡ್ ರಿಪೋರ್ಟ್ನ ನಾವು ಪರಿಗಣಿಸಲ್ಲ, ಬರೀ ಫ್ಯಾಟಿ ಲಿವರ್ ಇದೆಯಾ ಇಲ್ಲ ಅನ್ನೋದು ನೋಡೋದಕ್ಕಷ್ಟೇ ಅಲ್ಟ್ರಾಸೌಂಡ್ ರಿಪೋರ್ಟ್ನ ನಾವು ನೋಡೋದು. ಒಂದ್ಸತಿ ಫ್ಯಾಟಿ ಲಿವರ್ ಅಂತ ಅಲ್ಟ್ರಾಸೌಂಡಲ್ಲಿ ಡಯಾಗ್ನೋಸ್ ಆಯಿತು ಅಂದರೆ, ಗ್ರೇಡಿಂಗಿಂದ ಅಲ್ಟ್ರಾಸೌಂಡ್, ದಟ್ ಈಸ್ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಂತ ಏನು ಕೊಡ್ತಾರೆ, ಅದು ಇವಾಗ ಈಗಿನ ಕರೆಂಟ್ ಸಿಚುವೇಷನಲ್ಲಿ ವಿ ಡೋಂಟ್ ಟೇಕ್ ಇಟ್ ಆ್ಯಸ್ ಎ ಗ್ರೇಡಿಂಗ್ ಅಂದರೆ, ಲೈಕ್ ಅದನ್ನು ನಾವು ಇಂಪಾರ್ಟೆನ್ಸ್ ಕೊಡೋಲ್ಲ, ಅದಕ್ಕೆ ಚಿಕಿತ್ಸೆಗೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ನೆಕ್ಸ್ಟ್ ಫೈಬ್ರೋಸ್ಕ್ಯಾನ್ ಅಥವಾ ಅಲ್ಟ್ರಾಸೌಂಡ್ ಎಲಾಸ್ಟೋಗ್ರಫಿ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಂಡು ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದು ಡಿಸೈಡ್ ಮಾಡಿದ ಮೇಲೆ, ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಕೂಡ ನೋಡ್ಕೊಂಡ್ಬಿಟ್ಟು, ಕೆಲವು ಲೈಕ್ ಥೈರಾಯ್ಡು, ಶುಗರ್ ಇದೆಲ್ಲ ಬೇರೆ ಎಲ್ಲ ಟೆಸ್ಟ್ಗಳೆಲ್ಲ ನೋಡ್ಬಿಟ್ಟು ನಿಮ್ಮದು ಯಾವ ಸ್ಟೇಜ್ ಅಂತ ನಾವು ಡಿಸೈಡ್ ಮಾಡೋದು. ಅದನ್ನು ಆದಮೇಲೆ ನಾವು ನಿಮಗೆ ವರ್ಷಕ್ಕೊಂದ್ಸತಿ ಬೇಕಾ, 3 ತಿಂಗಳಿಗೆ ಒಂದ್ಸತಿ ಬೇಕಾ ಅನ್ನೋದು ಫರ್ದರ್ ನಾವು ಹೇಳೋಕ್ಕಾಗುತ್ತೆ.
2: ಧನ್ಯವಾದಗಳು ಲೀಲಾವತಿ ಅವರೇ, ಸಂದೇಶವನ್ನು ಕಳಿಸಿದ್ದಕ್ಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ.
3: ಸರ್, ಬಹಳಷ್ಟು ಕಾರಣಗಳನ್ನ ಇದುವರೆಗೆ ಹೇಳಿದ್ರಿ ಯಾವುದರಿಂದ ಫ್ಯಾಟಿ ಲಿವರ್ ಬರಬಹುದು ಅಂತ. ಕೊನೆಯದಾಗಿ, ಲಾಂಗ್ ಟರ್ಮ್ ಕನ್ಸ್ಯೂಮ್ ಮಾಡುವಂಥ ಮೆಡಿಕೇಷನ್ಸು, ಯಾವುದಾದ್ರು ಒಂದು ಕಾಯಿಲೆಗೆ ಬಹಳಷ್ಟು ಸಮಯ ಉಪಯೋಗಿಸುವಂಥ ಔಷಧಿಗಳಿಂದ ಫ್ಯಾಟಿ ಲಿವರ್ ಬರುವ ಸಾಧ್ಯತೆಗಳ ಬಗ್ಗೆ ಹೇಳಿ.
1: ಲಾಂಗ್ ಟರ್ಮ್ ಮೆಡಿಸಿನ್ಸಲ್ಲಿ ಕಾಮನ್ ಆಗಿ ನಾವು ನೋಡೋವಂಥದ್ದು ಆಮ್ಯೋಡರೋನ್ ಅಂತ ಹೇಳ್ತೀವಿ. ಅದು ಹಾರ್ಟಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಹೃದಯದ ಹಾರ್ಟಿಂದು ಬೀಟ್ ವೇರಿಯೇಷನ್ಗೆ ಅಂತ ಕೊಡ್ತಾರೆ. ಅದರಿಂದ ಕೆಲವು ಸತಿ ಫ್ಯಾಟಿ ಲಿವರ್ ಆಗುತ್ತೆ, ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತೀವಿ. ಕೆಲವು ಇಮ್ಯುನೋ ಸಪ್ರೆಸೆಂಟ್ಸ್ ಲೈಕ್ ಮೆಥೋಟ್ರೆಕ್ಸೇಟ್ ಅಂತ ಹೇಳ್ತೀವಿ, ಅದು ಜಾಯಿಂಟ್ ಪೇನ್ಸಿಗೆ ಕೊಡೋಂಥ ರುಮೆಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಬೇರೆ ಜಾಯಿಂಟ್ ಪೇನ್ಸಿಗೆ ಕೊಡೋಂಥ ಮಾತ್ರೆ ಲಾಂಗ್ ಟರ್ಮ್ ತೊಗೊಳ್ತಾ ಇರ್ತಾರೆ, ಆ ಮಾತ್ರೆಯಿಂದ ಕೂಡ ಆಗುತ್ತೆ. ಪೇನ್ ಕಿಲ್ಲರ್ಸ್ ಕಾಮನ್ ಆಗಿ ನೋಡ್ತೀವಿ ನಾವು, ಬಹಳಷ್ಟು ಜನ ಬೆನ್ನೋವು, ಕಾಲು ನೋವು, ಪದೇ ಪದೇ ನೋವಿಗೆ ನೋವು ಓವರ್ ದ ಕೌಂಟರ್ ಸುಮ್ಮನೆ ನೋವಿನ ಮಾತ್ರೆ ಸ್ವಲ್ಪ ನುಂಗ್ಬಿಡ್ತಾರೆ, ಸುಸ್ತಾಗಿದೆ ಅಂತ ಅದನ್ನ ತೊಗೊಂಡ್ಬಿಡ್ತಾರೆ, ಅದೆಲ್ಲ ಇದರಿಂದ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಆಬ್ವಿಯಸ್ಲಿ ಸ್ಟ್ಯಾಟಿನ್ಸ್ ಹೈ ಡೋಸ್ ತೊಗೋತಾ ಇದ್ರೆ, 40 mg ಆ ಥರ ತೊಗೋತಾ ಇದ್ರೆ ಅದರಿಂದನೂ ಲಿವರ್ ಫ್ಯಾಟಿ ಲಿವರ್ ಬರುತ್ತೆ. ಕೆಲವು ಸತಿ ಫಿಟ್ಸ್ ಲೈಕ್ ಫಿಟ್ಸಿಗೆ ಅಂತ ಲಾಂಗ್ ಟರ್ಮ್ ವರ್ಷಾನ್ಗಟ್ಲೆಯಿಂದ ವ್ಯಾಲ್ಪ್ರೋಯಿಕ್ ಆ್ಯಸಿಡ್ ಅಂತ ಬರುತ್ತೆ, ಅದನ್ನೇನಾದ್ರೂ ತೊಗೋತಾ ಇದ್ರೆ ಆಗುತ್ತೆ.
2: ಧನ್ಯವಾದಗಳು ಡಾಕ್ಟರ್ ರಾಮಕೃಷ್ಣ ಅವರೇ, ಇದುವರೆಗೂ ಫ್ಯಾಟಿ ಲಿವರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದಿರ, ನಮ್ಮ ಕೇಳುಗರಿಗೂ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದಿರ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ಥ್ಯಾಂಕ್ ಯು.
4: ಇದುವರೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯ

0: ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮರ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದು ರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.
1: ಇದು ಆಕಾಶವಾಣಿ ಮೈಸೂರು FM 100.6.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15.
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ, ಇನ್ನೀಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭ ಮಾಡುವ ಸಮಯ. ಕಾರ್ಯಕ್ರಮದ ಆರಂಭ ಪಲ್ಲವಿ ಅನುಪಲ್ಲವಿ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಧ್ವನಿಯಾಗಿರುವ, ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ, ಇಳಯರಾಜ ಅವರ ಸಂಗೀತ ಈ ಹಾಡಿಗಿದೆ. ನೀವು ಕೂಡ ನಿಮ್ಮಿಷ್ಟದ ಗೀತೆಯನ್ನು ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಬೇಕು ಅಂದರೆ 9480858823 ಈ ಸಂಖ್ಯೆಗೆ ವಾಟ್ಸಾಪ್ನಲ್ಲಿ ಗೀತೆಯ ಹೆಸರು, ಚಿತ್ರದ ಹೆಸರು ಮತ್ತು ನಿಮ್ಮ ಹೆಸರನ್ನು ನಮೂದಿಸಿ ಸಂದೇಶ ಕಳಿಸಿ. ಆಕಾಶವಾಣಿಯ ಮುಖಾಂತರ ನಿಮ್ಮ ಗೀತೆಯನ್ನು ಪ್ರಸಾರಿಸಲು ನಾವು ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮದ ಮೊದಲ ಹಾಡು

ನವನಿಲಿಯ ಬಂದ ಮೊದಲ ಸಂದೇಶ. ರಾಮನಗರದಿಂದ ಶಿವಮ್ಮ, ರಂಜಿತಾ, ಚೈತ್ರ, ಪ್ರಸನ್ನ, ಚೇತನ್, ಕೆ ಶೇಷಾದ್ರಿ, ಆನಂದ್, ದೊಡ್ಡಿ ಸುರೇಶ್, ಗವಿಯಪ್ಪ, ವಿಜಯಕುಮಾರ್, ಸಿದ್ದರಾಜು, ಪಾರ್ವತಮ್ಮ, ಶಿವರಾಜು, ಇವರೆಲ್ಲರೂ ಶಿವಕುಮಾರ ಸ್ವಾಮಿ ಅವರಿಗಾಗಿ ಈ ಹಾಡನ್ನು ಹಾಕಿ ಅಂತ ಪರಶುರಾಮ್ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್. ಹಂಸಲೇಖ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಕಿರಿಕ್ ಪಾರ್ಟಿ ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ವಸಂತ ನಾಗೇಶ್ ಅವರು ಮೈಸೂರಿನ ಕುವೆಂಪು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ವಿಜಯಪ್ರಕಾಶ್ ಮತ್ತು ಸಂಗಡಿಗರು ಧ್ವನಿಯಾಗಿರುವ ಧನಂಜಯ್ ರಂಜನ್ ಅವರು ಬರೆದಿರುವ ಗೀತೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಕೇಳುಗರೆ, ನಾಳೆ ರಾತ್ರಿ 9:30 ನಮ್ಮ ನಿಲಯದಿಂದ ಅಮಾಸ ನಾಟಕ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿಯಲ್ಲಿ ಅಮಾಸ ಕಥೆಯನ್ನು ಬಾನುಳಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತ್ ಕುಮಾರ್. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮಹಾದೇವ ಶೆಟ್ಟಿ ಅವರು ಗುಂಡ್ಲುಪೇಟೆ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿ ಅನುರಾಗ ಅರಳಿತು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಹಾಡು ಅವರಿಗಾಗಿ.

0: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮಗೆ ಸಂದೇಶಗಳನ್ನು ಕಳಿಸಿದಂತಹ ಅಭಿಮಾನಿ ಶ್ರೋತೃಗಳು, ಬಿಎಂಸಿ ನಗರ ಮೈಸೂರಿನಿಂದ ಜಯಲಕ್ಷ್ಮಿ, ಪವಿತ್ರ, ಪಲ್ಲವಿ, ಪ್ರಕೃತಿ, ಪ್ರೀತಂ ಇವರ ಸಂದೇಶ ಕೂಡ ಬಂದಿದೆ. ವಿಹಾನ್, ವಿಶಿಕಾ, ಯಶಸ್ವಿನಿ, ಪ್ರಭಾವತಿ, ಹರ್ಷವರ್ಧನ್, ಅಪೂರ್ವ ಇವರು ಪಾಂಡವಪುರದಿಂದ, ಭಾಸ್ಕರ್ ನಾಗರತ್ನ ಇವರು ಕಿತ್ತೂರಿನಿಂದ, ನಂಜನಗೂಡಿನಿಂದ ಮೀನಾ, ಧನ್ಯ ಮತ್ತು ಮಹದೇವು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಆರಾಧ್ಯ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್ ಅವರ ಸಂದೇಶ ಕೂಡ ಬಂದಿದೆ. ಹರ್ಷಿತ ಅವರು ಶಕ್ತಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೀವ, ಪ್ರಶಾಂತ, ಸಂತು ಅವರು ಗದಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ತಾಲೂಕು ಮದ್ದೂರು ಗ್ರಾಮದ ಮಹದೇವಸ್ವಾಮಿ, ಪೂರ್ಣಿಮಾ ಮತ್ತು ನಿಹಾಲ್ ಸಾಗರ್ ಇವರ ಸಂದೇಶ ಕೂಡ ಬಂದಿದೆ. ಜೆಪಿ ನಗರದಿಂದ ಜ್ಯೋತಿಲಕ್ಷ್ಮಿ, ಕುಶಾಲನಗರದಿಂದ ರಜನಿ, ಪ್ರಸನ್ನ, ದೀಪ್ತಿ, ಪಲ್ಲವಿ, ಮಧುಸೂದನ್, ಹಾಗೆ ಅಶೋಕಪುರಂನಿಂದ ಚೈತ್ರ, ರವಿಕುಮಾರ್, ಗಾಯತ್ರಿ, ಸುರೇಶ್ ಮತ್ತು ಗಂಗಾಧರ್ ಇವರೆಲ್ಲರ ಸಂದೇಶ ನಮ್ಮ ನಿಲಯವನ್ನು ತಲುಪಿದೆ. ಹೀಗೆಯೇ ನಮ್ಮ ಆಕಾಶವಾಣಿಯನ್ನು ಕೇಳುತ್ತೀರಿ. ನಮ್ಮ ನಿಲಯದಿಂದ ಮೂಡಿಬರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಚಿತ್ರಗೀತೆಗಳು ಖಂಡಿತವಾಗಿ ಮೂಡಿಬರಲಿವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಶ್ರೋತೃ ಮಿತ್ರರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
5: ಅದು ಬೆಂಕಿಯ ಮುಂದೆ ಚಳಿಕಾಸುತ್ತ ವಿಷಣ್ಣನಾಗಿ ಕೂತು ಶೇಂಗಾ ತಿನ್ನುವುದಲ್ಲ, ಅದೇ ಬೆಂಕಿ ಚಟಪಟ ಅನ್ನು

0: ಇತ್ತ ಸಿಕ್ಕಿದ್ದೆಲ್ಲ ನುಂಗಿ ನೊಣೆಯುವ ಉರಿ ಜ್ವಾಲೆಯ ಕೆನ್ನಾಲಿಗೆ.
1: ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮ

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕೇಳುಗರೆ, ಇದೇ ಜುಲೈ 24 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಹಾಗೂ 27 ತಾರೀಕು ಸೋಮವಾರ ಮಧ್ಯಾಹ್ನ 12:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6 ಗಂಟೆಗಳ ಈ ಸಮಯದಲ್ಲಿ ನೀಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಹಾಡುಗಾರಿಕೆ ಇದೆ.

0: 15:00ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00ಗೆ ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ರಮ್ಮನಹಳ್ಳಿ ಅಂಕಪ್ಪ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30ಕ್ಕೆ ಸವಿ ನೆನಪು. ಇನ್ನು ನಾಳೆ ನಮ್ಮ ನಿಲಯದಿಂದ ಬೆಳಗ್ಗೆ 6:10ಕ್ಕೆ ಗೀತಾರಾಧನ, 6:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಬಿಎಂ ಜಗದೀಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಎನ್ ಕುಲದೀಪ್, ಮರುಪ್ರಸಾರ ಸಂಜೆ 6:10ಕ್ಕೆ. ಬೆಳಗ್ಗೆ 6:40ಕ್ಕೆ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಜಿವಿ ಅತ್ರಿಯವರು ಹಾಡಿರುವ ಭಾವಗೀತೆಗಳು, 7:30ಕ್ಕೆ ಸೇವಾವಾಹಿನಿ, 7:45, 8:30, ಮಧ್ಯಾಹ್ನ 12:45, 2:40 ಹಾಗೂ ಸಂಜೆ 7:45ಕ್ಕೆ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ವೇಣುವಾದನವಿದೆ. 10:30 ಹಾಗೂ ಮಧ್ಯಾಹ್ನ 3:00ಗೆ ಹಿಂದಿ ಚಿತ್ರಗೀತೆಗಳು, 11:00ಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸುತ್ತಮುತ್ತ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಮತ್ತು ಅರ್ಚನಾ ಆರ್ಯ. ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕೊಡಗಿನ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20ಕ್ಕೆ ಮೈಸೂರು ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳಿವೆ. 1:30 ಹಾಗೂ ಸಂಜೆ 5:05ಕ್ಕೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಜನಪದ ಸಂಗೀತ, ಚಾಮರಾಜನಗರ ರಾಮಸಮುದ್ರದ ತುಳಸಮ್ಮ ಮತ್ತು ಸಂಗಡಿಗರಿಂದ. 4:30ಕ್ಕೆ ಕನ್ನಡ ಭಾರತಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿ ರಂಗ, ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಜಂತು ಹುಳು ಹಾಗೂ ಬಸವನ ಹುಳುಗಳ ನಿವಾರಣೆ ಹಾಗೂ ನಿರ್ವಹಣೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾ ಜಿಕೆ ಸುದರ್ಶನ್ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾ ಜಿಕೆ ರಾಮೇಗೌಡ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00ಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15ಕ್ಕೆ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳ ಸ್ವರಚಿತ ಕವನಗಳ ವಾಚನ. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ನಾಟಕ ಅಮಾಸ, ದೇವನೂರು ಮಹದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಅಮಾಸ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಒಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10:00ಗೆ ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನು ಕೆಲವೇ ಕ್ಷಣಗಳಲ್ಲಿ 6:05ಗಳಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. Both houses of parliament were adjourned for the day today following repeated disruptions by the opposition for the third consecutive day over various issues, including the NEAT paper leak case and student protests. In the Lok Sabha, amid the uproar, the House passed a resolution by voice vote suspending Trinamool Congress MP Kalyan Banerjee for the remainder of the monsoon session. Presiding Officer Krishna Prasad Tenneti said Mr. Banerjee made objectionable and unparliamentary remarks targeting women MPs, which was formally brought to the notice of the chair.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಸಕಲೇಶ ಮಾದಾರಸರ ಒಂದು ವಚನವನ್ನು ನೋಡೋಣ. ಸಕಲೇಶ ಮಾದಾರಸರ 135 ವಚನಗಳು ನಮಗೆ ದೊರೆತಿವೆ. ಸಕಲೇಶ್ವರ ಎಂಬುದು ಮಾದಾರಸರ ವಚನಾಂಕಿತ. ಇವರನ್ನು ಕುರಿತು ಅನೇಕ ಮಧ್ಯಕಾಲೀನ ಕೃತಿಗಳು ಉಲ್ಲೇಖ ಮಾಡುತ್ತವೆ. ಇವರು ಸಂಗೀತವನ್ನು ಬಲ್ಲವರು, ವೀಣೆಯನ್ನು ನುಡಿಸುತ್ತಿದ್ದರು ಎಂಬ ಮಾತೂ ಇವೆ. ಇವರ ವಂಶದಲ್ಲಿ ಹುಟ್ಟಿದ ಕೆರೆಯ ಪದ್ಮರಸ, ಕುಮಾರ ಪದ್ಮರಸ ಹಾಗೂ ಪದ್ಮಣಾಂಕರು ಮಧ್ಯಕಾಲೀನ ಕನ್ನಡ ಕವಿಗಳೂ ಹೌದು. ಈಗ ವಚನವನ್ನು ನೋಡೋಣ. ಇದಿರು ಎನ್ನ ಮತಿಯ ಹಳಿವವರು, ಎನ್ನ ಮತಿಯ ಬೆಳಗುವರು, ಮನದ ಕಾಲಿಕೆಯ ಕಳೆದವರು ಎನ್ನ ನಂಟರು, ದುರಾಚಾರದಲ್ಲಿ ನಡೆವರು ಕನ್ನಡಿಯನಗೆ ಹೇಯೋಪಾದಿಯ ತೋರುವರು. ಇದು ಕಾರಣ ನಾನನ್ಯ ದೇಶಕ್ಕೆ ಹೋಗೆನು, ಸಕಲೇಶ ದೇವರ ತೋರುವರು ಒಳರು ಇಲ್ಲಿಯೇ. ಇದಿರೆನ್ನ ಹಳಿವವರು ಎನ್ನ ಮತಿಯೇ ಬೆಳಗುವರು, ಯಾರು ನನ್ನೆದುರಿಗೆ ನನ್ನನ್ನೇ ಬಯ್ಯುತ್ತಾರೋ ಅವರು ನನ್ನ ಬುದ್ಧಿಯನ್ನು ಬೆಳಗುವ ಹಾಗೆ ಮಾಡುತ್ತಾರೆ. ಮನದ ಕಾಳಿಕೆಯ ಕಳೆವರು ಎನ್ನ ನೆಂಟರು, ನನ್ನ ಮನಸ್ಸಿನ ಕಲ್ಮಶವನ್ನು ತೊಳೆಯುವವರು ನನ್ನ ಬಂಧುಗಳು ನಂಟರು, ದುರಾಚಾರದಲ್ಲಿ ನಡೆಯುವರು ಕನ್ನಡಿ, ನನ್ನ ಬಗ್ಗೆ ಕೆಟ್ಟದಾಗಿ ನಡೆದುಕೊಳ್ಳುವವರು ಕನ್ನಡಿಯ ಹಾಗೆ, ಎನಗೆ ಹೇಯೋಪಾದಿಯ ತೋರುವವರು ಅಂದರೆ ನನ್ನಲ್ಲಿರುವ ಉಪಾದಿಗಳು, ನೀಗಿಕೊಳ್ಳಬೇಕಾದ ಕೆಟ್ಟ ಗುಣಗಳು, ಮೋಸ ವಂಚನೆ ಇತ್ಯಾದಿಗಳನ್ನು ತೋರಿಸಿಕೊಡುತ್ತಾರೆ. ನಾನು ಅನ್ಯ ದೇಶಕ್ಕೆ ಹೋಗೆನು, ಹಾಗಾಗಿ ನಾನು ಬೇರೆಯ ದೇಶಕ್ಕೆ ಬೇರೆಯ ಊರಿಗೆ ಹೋಗುವುದಿಲ್ಲ. ಸಕಲೇಶ್ವರ ದೇವರ ತೋರುವರು ಒಳರು ಇಲ್ಲಿಯೇ, ಸಕಲೇಶ್ವರನನ್ನು ತೋರಿಸುವವರು ಇಲ್ಲಿಯೇ ಒಳರು ಇಲ್ಲಿಯೇ ಇದ್ದಾರೆ ಎನ್ನುತ್ತಾರೆ ಮಾದಾರಸ. ಬೇರೆಯ ಊರಿಗೆ ಹೋಗಿ ನೆಲೆಸುವ ಆಸೆಯಾದರೂ ಯಾಕೆ? ಬೇರೆಯ ಜನ, ಬೇರೆಯ ವಾತಾವರಣ, ಬೇರೆಯ ರೀತಿಯ ಬದುಕಿನ ಆಸೆಯೇ ಅದಕ್ಕೆ ಕಾರಣ. ಸಕಲೇಶ ಮಾದಾರಸರ ವಚನ ಹೇಳುವುದೇ ಬೇರೆ. ಎಲ್ಲಿ ಹೋದರೂ ನಮ್ಮನ್ನು ಟೀಕಿಸುವವರು ಇದ್ದೇ ಇರುತ್ತಾರೆ, ನಿಂದಿಸುವವರು ಇರುತ್ತಾರೆ. ಅವರು ನಮ್ಮ ಮತಿಯನ್ನು ಬೆಳಗುವವರು, ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವ ನೆಂಟರು. ಎಲ್ಲಿ ಹೋದರೂ ದುರಾಚಾರಿಗಳು ಇದ್ದೇ ಇರುತ್ತಾರೆ. ಅವರು ನಮ್ಮೊಳಗನ್ನೇ ತೋರಿಸುವ ಕನ್ನಡಿಯ ಹಾಗೆ, ನಮ್ಮಲ್ಲಿರುವ ಕೆಟ್ಟ ಗುಣಗಳಿಗೆ ಕನ್ನಡಿಯಾಗುತ್ತಾರೆ. ಇಲ್ಲಿ ಇರುವ ನಿಂದಕರು, ನೆಂಟರು, ದುಷ್ಟರು ಬೇರೆ ಊರಲ್ಲೂ ಇರುತ್ತಾರೆಯಲ್ಲವೇ? ನನ್ನನ್ನು ನನಗೇ ತೋರುವವರು ಇಲ್ಲೇ ಇರುವಾಗ ಅನ್ಯ ದೇಶಕ್ಕೆ ಹೋಗಲೊಲ್ಲೇ ಎನ್ನುತ್ತಾರೆ ಮಾದಾರಸ. ಕೊಲೆ, ಸುಳ್ಳು, ಮೋಸ, ದ್ರೋಹ, ಅತ್ಯಾಚಾರ ಇಂಥ ಸಲ್ಲದ ನಡವಳಿಕೆಯನ್ನು ತೋರಿಸುವ ಪದಗಳು ಎಲ್ಲ ಮನುಷ್ಯ ಭಾಷೆಗಳಲ್ಲೂ ಇದ್ದೇ ಇವೆ. ಅಂದರೆ ನಾವು ಇರದ ಇನ್ನೊಂದು ಊರು, ದೇಶ, ಭಾಷೆ ಈಗ ನಾವು ಇರುವ ಊರಿಗಿಂತ ಉತ್ತಮ ಎಂಬುದು ಭ್ರಮೆ. ನಾವು ಯಾವ ಊರಿನಲ್ಲಿ, ದೇಶದಲ್ಲಿ ಇದ್ದೇವೆ ಎನ್ನುವುದಕ್ಕಿಂತ ನಾವು ಇರುವಲ್ಲಿ ಎಂಥ ಸಂಬಂಧ ಕಟ್ಟಿಕೊಂಡಿದ್ದೇವೆ, ಆ ಬಂಧಗಳಿಂದ ನಮ್ಮನ್ನು ಹೇಗೆ ಅರಿಯುತ್ತೇವೆ ಎನ್ನುವುದು ಮುಖ್ಯ ಎಂದು ಈ ವಚನ ಹೇಳುವಂತಿದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರೆ, ಇದೇ ತಿಂಗಳ ಭಾನುವಾರ ಅಂದರೆ 26ನೇ ತಾರೀಕು ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ ಮಾತುಕತೆ ಇದೆ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6:15 ಈ ಸಮಯದಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಎರಡ್ 2026 ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. https://schooleducation.karnataka.gov.in ಈ ವೆಬ್ಸೈಟ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ 16/7/2026 ರಿಂದ 31/7/2026. ಆಸಕ್ತ ಶಿಕ್ಷಕರು ನಿಗದಿತ ಸಮಯದಲ್ಲಿ ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಕೇಳುಗರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ವಿಸ್ತರಿಸಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ.

ಇಲ್ಲೊಂದು ಕಾಣೆಯಾದ ಪ್ರಕಟಣೆ ಇದೆ. ಕಾಣೆಯಾದವರ ಚಹರೆ ಹೀಗಿದೆ. ಹೆಸರು ಶಿವಮೂರ್ತಿ. ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, 34 ವರ್ಷದ ಅವಿದ್ಯಾವಂತ. ಇವರು 15/4/2026 ಸಂಜೆ 4 ಗಂಟೆಯ ಸಮಯದಲ್ಲಿ ಮನೆಯಿಂದ ಹೊರಹೋದವರು, ವಾಪಸ್ಸಾಗಿರುವುದಿಲ್ಲ. ಕಾಣೆಯಾದವರ ಬಗ್ಗೆ ಯಾರಿಗಾದರೂ ಮಾಹಿತಿ ಸಿಕ್ಕಲ್ಲಿ ಮೈಸೂರು ಜಿಲ್ಲಾ ಕಂಟ್ರೋಲ್ ರೂಂ ದೂರವಾಣಿ ಸಂಖ್ಯೆ 0821244480 ಅಥವಾ ಜೈಪುರ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 0821259578 ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:20 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ದೀಪ್ ಚಂದಿ. ಜೈಪುರ್ ಅತ್ರಾಲಿ ಘರಾನಾ ಶೈಲಿಯಲ್ಲಿದೆ ಈ ಹಾಡು. ಕೇಸರಿಬಾಯಿ ಅವರು ಎಮೋಷನ್ ತಂದು ಹಾಡಿದ್ದಾರೆ. ಇವರ ಗಂಟಲಿನಿಂದ ಹೊರಡುವ ತಾನ್ಗಳು ಮೈಮರೆಸುತ್ತವೆ. ಹಾಡು ಕೊನೆಯಾಗೋದು ಭೈರವಿಯಲ್ಲೇ. ಇದನ್ನು ಕೇಳ್ತಾ ಹೋದರೆ ಕಿವಿಗಳಿಗೆ ರಸದೌತಣ, ಮನಸ್ಸು ಸಂತೃಪ್ತ ನಿಲ್ದಾಣ. ನೌಕೆಯಲ್ಲಿ ತೂಕದ ಮಿತಿ ಇತ್ತಂತೆ, ಅದಕ್ಕೆ 3.5 ನಿಮಿಷಕ್ಕೆ ಹಾಡನ್ನು ಇಳಿಸಿ ಹಾಡಿದ್ದಾರೆ. ಆಕಾಶದಲ್ಲೂ ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆ ಅನ್ನೋದು ನಮಗೆಲ್ಲ ಮಹದಾನಂದ. ಇದು ತಿಳಿದಾಗ ಹೀಗೂ ಉಂಟೆ ಅಂತ ಆನಂದವೂ ಆಶ್ಚರ್ಯವೂ ಆಗುತ್ತೆ. ಎಲ್ಲರೂ ಸಿರ್ ಬಗ್ಗೆ ಮಾತಾಡ್ತಾ ಇದ್ರೆ ಗಿರ್ ದಟ್ಟಾರಣ್ಯದಲ್ಲಿ ಸದ್ದಿಲ್ಲದೆ ಈ ಕೆಲಸ ಆಗ್ತಾನೆ ಇರುತ್ತಂತೆ. ಸಿಂಹಗಳು, ಮೊಸಳೆಗಳು, ಹೈನಾಗಳು ಇರೋ ಜಾಗ ಇದು. ಕಾಡಲ್ಲಿ ಕಾಲಿಟ್ಟೋರು ಜೀವ ಅಂಗೈಯಲ್ಲಿರುತ್ತೆ. ಇಂತಿಪ್ಪ ಕಾಡಿನ ಮಧ್ಯದೊಳಗೆ ಬನೇಜ್ ಅನ್ನೋ ಒಂದು ಜಾಗ ಇದೆ. ಅಲ್ಲೊಂದು ಶಿವನ ದೇಗುಲ. ಅದು ಮಹಾಭಾರತದ ಕಾಲದಂತೆ. ಅದಕ್ಕೊಬ್ಬರು ಪೂಜಾರಿಗಳು, ಹೆಸರು ಮಹಂತ್ ಹರಿದಾಸ್ ಉದಾಸೀನ ಅಂತ. ಇವರ ವಿಶೇಷ ಅಂದ್ರೆ ದಟ್ಟ ಕಾಡಿನ ನಡುವೆ ಇದ್ರೂ ಚುನಾವಣೆಯನ್ನೇನು ತಪ್ಪಿಸಿಲ್ವಂತೆ ಈ ಪುಣ್ಯಾತ್ಮರು. ಪ್ರತಿ ಸಲ ಎಲೆಕ್ಷನ್ ಆದಾಗಲೂ ದಟ್ಟ ಅರಣ್ಯದ ಈ ಬನೇಜ್ನಲ್ಲಿ ಮಹಂತ್ ಹರಿದಾಸರ ಒಂದೇ ಒಂದು ಓಟುಗಾಗಿ ಮತ ಕೇಂದ್ರವೇ ಇಲ್ಲಿಗೆ ಬಂದು ಕೂರುತ್ತೆ. ಹಿಂದಿನ ದಿನವೇ 10 ಜನ ದಟ್ಟ ಕಾನನ ದಾಟಿ ಬಂದು ಇವರಿಂದ ಮತದಾನ ಮಾಡಿಸ್ಕೊಂಡು ಹಿಂತಿರುಗ್ತಾರಂತೆ. ಇಷ್ಟೇ ಅಲ್ಲ, ಇನ್ನು ಚೀನಾ ಗಡಿಲಿ ಇರೋ ಮಾಲ್ಗಾವ್ನ ಸುಖೇಲ್ ತಯಾಂಗ್ ಅಂತ ಮಹಿಳೆ ಇದ್ದಾರೆ. ಈಕೆಯಿಂದ ಮತದಾನ ಮಾಡಿಸ್ಕೊಳ್ಳಕ್ಕೆ ಅಂತಲೇ 44 ಕಿಲೋಮೀಟರ್ ದೂರದಿಂದ ಕಡಿದಾದ ಪರ್ವತ ನದಿಗಳನ್ನು ದಾಟಿಕೊಂಡು ಅಧಿಕಾರಿಗಳು ಬರ್ತಾರಂತೆ. ಇನ್ನು ಪಶ್ಚಿಮ ಬಂಗಾಳದ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಹಿಂಗೆ ಹುಲಿಗೆ ಹೆದರದೆ ಮತ ಹಾಕ್ತಾರೆ. ಹಿಮಾಚಲ ಪ್ರದೇಶದ ತಾಶಿಗಾಂಗ್ನಲ್ಲಿ ಉಸಿರಾಡೋಕ್ಕೆ ಆಕ್ಸಿಜನ್ನೇ ಸಿಗದೆ ಕಷ್ಟ ಅಂತ ಕಡೆ ಅಂದರೆ 15,256 ಅಡಿ ಎತ್ತರದ ಗುಡ್ಡದ ಮೇಲೆ ಮತದಾನ ಪ್ರಕ್ರಿಯೆ ನಡೆಸಿದಾಗಲೆಲ್ಲ ವಿಶ್ವವೇ ಬೆರಗಾಗುತ್ತೆ. ಇವೆಲ್ಲ ಕಾರಣಕ್ಕೆ ಸಿಗೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನಿಸುತ್ತೆ ಅಲ್ವಾ? ನಿಜ ಹೇಳಬೇಕಂದ್ರೆ ಇದು ಕಾಣಿಸ್ ಸಿಗೋದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ. ಏನದು? ಹೌದು, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಅಂಚೆ ಪೆಟ್ಟಿಗೆ ಇದೆ. ಇವತ್ತಿಗೂ ಇದನ್ನು ಜನ ಬಳಸ್ತಾ ಇದ್ರೆ ಇದರ ವಯಸ್ಸು 150 ವರ್ಷ ದಾಟಿದೆ. ನಮ್ಮ ನಾಡಿನ ದೇಶದ ಅತಿ ಪುರಾತನ ಅಂಚೆ ಪೆಟ್ಟಿಗೆ ಅಂದರೆ ಇದೇನೆ. 19ನೇ ಶತಮಾನದಲ್ಲಿ ಆಗ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್ ಸೈನಿಕರು ಇಂಗ್ಲೆಂಡ್ನಲ್ಲಿದ್ದ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು ಯೋಗಕ್ಷೇಮ ವಿಚಾರಿಸಿಕೊಳ್ಳೋಕೆ ಈ ಪೆಟ್ಟಿಗೆ ಬಳಸ್ಕೊತಿದ್ರಂತೆ. ಈ ಪೆಟ್ಟಿಗೆ ಇಟ್ಟಿದ್ದು ಯಾವಾಗ ಅಂತ ಹುಡುಕ್ತಾ ಹೋದರೆ ಈಸ್ಟ್ ಇಂಡಿಯಾ ಕಂಪನಿ ಸಿಗುತ್ತೆ. ಅದರ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರ ನೇರ ಅಖಾಡಕ್ಕೆ ಇಳಿತಲ್ಲ, ಅದರ ಕತೆ ಶುರುವಾಗುತ್ತೆ. ಆಗ ಅಂಚೆ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಮುಂದಾಯಿತು ಸರ್ಕಾರ. ಬ್ರಿಟನ್ನಿಂದ ಹಡಗಲ್ಲಿ ಬಂದ 100 ಪೋಸ್ಟ್ ಬಾಕ್ಸ್ಗಳಲ್ಲಿ ಇದು ಒಂದಂತೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ವಿಕ್ಟೋರಿಯಾ ರಾಣಿ ಲಾಂಛನ ಇದೆ. ಅಂದರೆ ಆ ಕಾಲಕ್ಕೆ ಅದನ್ನೇ ಇದೆ ಅಂತ ಹೇಳಕ್ಕೆ ಸಾಕ್ಷಿ. ಸಿಲಿಂಡರಿನ ಮಾದರಿಯಲ್ಲಿರೋ ಈ ಪೋಸ್ಟ್ ಬಾಕ್ಸ್ ಕಾಸ್ಟ್ ಐದನ್ನಲ್ಲಿ ತಯಾರು ಮಾಡ್ತಿದ್ರಂತೆ. ನೋಡೋಣ ಅಂದರೆ ಬ್ರಿಟನ್ನಲ್ಲೂ ಕೂಡ ಇಂಥದ್ದೇ ಒಂದು ಪೋಸ್ಟ್ ಬಾಕ್ಸ್ ಈಗಲೂ ಇಲ್ಲ. ಆದರೆ ನಮ್ಮ ಡಾರ್ಜಿಲಿಂಗ್ ಶಿಮ್ಲಾದಲ್ಲಿ ಮಾತ್ರ ಇಂಥ ಪೋಸ್ಟ್ ಬಾಕ್ಸ್ಗಳಿವೆ. ಬೆಂಗಳೂರು ಮ್ಯೂಸಿಯಂ ರಸ್ತೆ ಅಂಚೆ ಕಚೇರಿಯಲ್ಲಿರೋ ಪೋಸ್ಟ್ ಬಾಕ್ಸಿಗೂ 140 ವರ್ಷ ವಯಸ್ಸಂತೆ. ಎಲ್ಲವೂ ಈಗಲೂ ಪೋಸ್ಟ್ಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಹಾಂ, ಇದರಂತೆ ಇತಿಹಾಸ ಕತೆ ಹೇಳೋ ಷಡ್ಜಾಕೃತಿಯ ಪೋಸ್ಟ್ ಬಾಕ್ಸ್ ನಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲೂ ಇದೆ. ಅದರ ಮೇಲೆ ಬ್ರಿಟಿಷ್ ರಾಜನ ಮನೆತನದ ಸಿಂಹ, ಕುದುರೆ, ಲಾಂಛನ ಇದೆ ಅಂತ ಹೇಳ್ತಾ ಈ ವಾರದ ರಸ ವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಮೈಸೂರು FM 100.6. ಸರಿಯಾಗಿ 6:35 ಈ ಸಮಯದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದು ಆಕಾಶವಾಣಿ ಮೈಸೂರು FM 100.6.

0: ಒಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15ರ ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು. ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು, ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಅಭಿಯಾನದಡಿ ಒಟ್ಟು 5,54,32,000ಕ್ಕೂ ಹೆಚ್ಚು ಮತದಾರರ ಪೈಕಿ 99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ ಶೇಕಡ 66% ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 587,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 981,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,374 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಆಮೇಲೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 367,81,000 ಫಾರ್ಮ್ಸನ್ನು ಡಿಜಿಟೈಸ್ ಮಾಡಲಾಗಿದೆ.

0: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2 ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48 ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1 ಒಂದು ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66% ಡಿಜಿಟಲೀಕರಣ ಪೂರ್ಣ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಲ್ಮೆಯ ಸ್ವಾಗತ.

ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ

0: ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೇಷ್ಮೆ ರಂಗ,
5: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ.
2: ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ.
3: ಡಾಕ್ಟರ್ ರವೀಂದ್ರ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ದಿವಸ ತಾವು ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಯ್ದುಕೋಬೇಕು, ಯಾವ ತರಹ ನಿರ್ವಹಣೆ ಮಾಡಬೇಕು, ಇದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ. ಮೊದಲಿಗೆ ಮಣ್ಣು ಪರೀಕ್ಷೆಯಿಂದಲೇ ಆರಂಭ ಮಾಡಿ.
4: ಆಯ್ತು ಸರ್. ಮೊದಲನೇದಾಗಿ ಮಣ್ಣು ಆರೋಗ್ಯದ ಬಗ್ಗೆ, ಅದು ನಿರ್ವಹಣೆ ಹೇಗೆ ಮಾಡಬೇಕನ್ನೋದು ಒಂದೊಂದು ಕೆಲವೊಂದು ವಿಭಾಗದಲ್ಲಿ ನಾನು ವಿವರಿಸುತ್ತಾ ಹೋಗುತ್ತೇನೆ. ಮೊದಲನೇದಾಗಿ ಮಣ್ಣನ್ನು ಪರೀಕ್ಷೆ ಮಾಡೋದು. ನಾವು ಮಣ್ಣಿನ ಆರೋಗ್ಯ ತಿಳ್ಕೋಬೇಕಾದ್ರೆ ಫಸ್ಟ್ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ನಾವು ತಿಳ್ಕೋಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ನಾವು ಮಣ್ಣನ್ನು ಯಾವ ವಿಧಾನದಲ್ಲಿ ನಿಮ್ಮ ಭೂಮಿಯಿಂದ ತೆಗಿಬೇಕಂದರೆ ಕನಿಷ್ಠ ಒಂದಡಿಯಿಂದ ಮಣ್ಣನ್ನು ನಾಲ್ಕೈದು ಕಡೆ ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಅರ್ಧ ಕೆ ಜಿಯಷ್ಟು ಮಣ್ಣನ್ನು ನೀವು ನಮ್ಮ ಸಂಸ್ಥೆಗೆ ಕಳಿಸಿದರೆ ನಾವು ಪರೀಕ್ಷೆಯನ್ನು ಮಾಡ್ತೇವೆ.
3: ಮಣ್ಣು ಮಾದರಿ ತೆಗಿಬೇಕಾದ್ರೆ ಒಂದು ಅಡಿವರೆಗೆ ಮತ್ತು ಒಂದರಿಂದ ಎರಡು ಅಡಿವರೆಗೂ ಮಣ್ಣು ತೆಗಿಬೇಕು?
4: ತೆಗಿಬೋದು ಸರ್, ತೆಗಿಬೋದು. ನಾಲ್ಕು ವಿಧದಲ್ಲಿ ಸರ್, ಮೇಲ್ ಮಣ್ಣು ಒಂದು ಅಡಿ, ಎರಡು ಅಡಿ, ಮೂರು ಅಡಿ, ಅದು ನಿಮ್ಮ ಸಸ್ಯದ ಎತ್ತರದ ಮೇಲೆ ನಾವು ಶಿಫಾರಸು ಮಾಡ್ತೇವೆ. ಬುಷ್ ಟೈಪ್, 3 feet ಆರ್ 5 feet ಟ್ರೀ ಟೈಪ್, ಅದು ವಿಧಾನ ಮೇಲೆ ನಾವು ರಿಕಮೆಂಡ್ ಮಾಡ್ತೇವೆ. ಬುಷ್ ಟೈಪ್ 1 feet ಈಸ್ ತಗೋಬೋದು, ಟ್ರೀ ಟೈಪ್ ಇದ್ದರೆ 2 feet ಅಥವಾ 3 feet ನೀವು ಮಣ್ಣನ್ನು ತಗೋಬೋದು.
3: ಅಂದರೆ ಒಂದೇ ಜಾಗದಲ್ಲಿ ಗುಂಡಿ ಹೊಡೆದು ತಗೋಬೇಕಾಗುತ್ತಾ?
4: ಹಾಂ, ಇಲ್ಲ ಸರ್, ಒಂದು ಎಕರೆ ಜಮೀನಿದ್ರೆ ನಾಲ್ಕೈದು ಕಡೆ ಗುಂಡಿ ತೋಡಿ ನೀವು ಮಣ್ಣನ್ನು ತೆಗೆದುಕೋಬೇಕಲ್ಲ.
3: ನಾನು ಕೇಳ್ತಿರೋದು ಈಗ ಒಂದು ಗುಂಡಿ ತೆಗಿತಿರಲ್ಲ, ಅಲ್ಲೇ ಒಂದಡಿವರೆಗೆ ಮತ್ತೆ ಎರಡಡಿವರೆಗೆ ಮತ್ತೆ ಮೂರಡಿವರೆಗೆ ಮಣ್ಣು ತೆಗಿ?
4: ಹಾಂ, ಸೇಮ್. ಹಾಂ, ಸೇಮ್ ಗುಂಡಿಲೂ ತೆಗೆಯಬಹುದು ಸರ್.
3: ತೆಗಿಬಹುದು. ಈ ಜಾಗದ ಆಯ್ಕೆನ ಯಾವ ತರ ಮಾಡ್ಕೋಬೇಕು?
4: ಜಾಗದ ಆಯ್ಕೆ ಅಂದ್ರೆ ನಿಮ್ಮ ಹಿಪ್ಪುನೇರಳೆ ಗಿಡ ಏನಿರುತ್ತೆ ಸರ್, ಐಜೆಸ್ ಸಿಸ್ಟಮ್ ಅಂತ ಪ್ಲಾಂಟೇಶನ್ ಇದೆ, ಅದರಲ್ಲಿ 5 feet ಅಗಲ ಜಾಗದಲ್ಲಿ ಎರಡು ಗಿಡದ ಮಧ್ಯದಲ್ಲಿ ನೀವು ಮಣ್ಣನ್ನು ತೆಗಿಬೇಕಾಗುತ್ತೆ. ಅದು ಯಾವಾಗ ತೆಗಿಬೇಕಂದ್ರೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಮತ್ತೆ ಮಲ್ಬರಿಯನ್ನು ಕಟಾವ್ ಮಾಡಿದ್ಮೇಲೆ ನೀವು ಮಣ್ಣನ್ನು ತೆಗಿಬೇಕಾಗುತ್ತೆ.
3: ಅಂದ್ರೆ ಹಿಪ್ಪುನೇರಳೆ ಕಟಾವ್ ಮಾಡಿದ್ಮೇಲೆ?
4: ಮಾಡಿದ್ಮೇಲೆ, ಮತ್ತೆ ಗೊಬ್ಬರ ಹಾಕಕ್ಕಿಂತ ಮುಂಚೆ
3: ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿಯನ್ನು ತೆಗಿಬೇಕು.
4: ತೆಗಿಬಹುದು
3: ಅಲ್ವೇ?
4: ಹೌದು ಸರ್.
3: ನಿಮಗೆ ಒಟ್ಟು ಕಳಿಸ್ಬೇಕಾಗಿರೋ ಮಣ್ಣಿನ ಮಾದರಿ ಎಷ್ಟು?
4: ನಮಗೆ 1/2 kg ಅಷ್ಟು ಸಾಕು ಸರ್.
3: ಆ ಮಣ್ಣಿನ ಮಾದರಿ ಜೊತೆ ಏನೆಲ್ಲ ವಿವರಗಳನ್ನು ಕಳಿಸ್ಬೇಕು ರೈತರು?
4: ರೈತರದ್ದು ಅವ್ರದ್ದು ಹೆಸರು, ವಿಳಾಸ, ಮೊಬೈಲ್ ನಂಬರು. ಅವ್ರ ಹತ್ರ ಇದ್ರೆ ಕರ್ನಾಟಕ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಲೆಟರ್, ಅವಾಗ ನಾವು ಫ್ರೀಯಾಗಿ ರೈತರಿಗೆ ಮಾಡ್ತೀವಿ,
3: ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ. ಅವ್ರದ್ದು RTC ನಂಬರು, ಹಿಂದೆ ಬೆಳೆದಿದ್ರು,
4: ಅದು ಏನು ನಮಗೆ ಬೇಕಾಗಿಲ್ಲ ಸರ್.
3: ಅದೇ
4: ಅವ್ರ ರೇಷ್ಮೆ ಬೆಳೆಗಾರರಿಗೆ ಒಂದು ಪ್ರೂಫ್, ಅವ್ರ DOS ಏನೋ ಒಂದು ಕಾರ್ಡ್ ಕೊಡ್ತಾರೆ, ಅದು ಕೊಟ್ಟರೆ ಸಾಕು.
3: ಹೌದಾ?
4: ಹೌದು.
3: ಇಲ್ಲಾಂದ್ರೆ ದುಡ್ಡು ಚಾರ್ಜ್ ಮಾಡ್ತೀರಾ?
4: ಚಾರ್ಜ್ ಮಾಡ್ತೀವಿ.

0: 95 ರುಪೀಸ್ ಅಷ್ಟೇ ಸರ್, ರೇಷ್ಮೆ ಬೆಳೆಯರಿಗೆ ನಾವು ತುಂಬ ಕಡಿಮೆ ಆಗಿಟ್ಟಿದ್ದೇವೆ.
1: ಹೌದು, 95 ರೂಪಾಯಿ ಒಂದು ಮಣ್ಣಿನ ಮಾದರಿ,
0: ಮಣ್ಣಿನ ಮಾದರಿಗೆ ನಾವು
1: ಪರೀಕ್ಷೆಗೊಳ್ತೇವೆ ಸರ್. ಸರ್, ಈಗ ಒಂದು 2 ಎಕರೆ 4 ಎಕರೆ 5 ಎಕರೆನಲ್ಲೆಲ್ಲ ಈಗ ಬೆಳೆದಿರ್ತಾರೆ ಯಾರು ಹಿಪ್ನೇರಳೆನ, ಈಗ ಒಂದೊಂದು ಭಾಗದ ಮಣ್ಣು ಒಂದೊಂದು ರೀತಿ ಇರುತ್ತೆ.
0: ಹೌದು ಸರ್, ಹೌದು.
1: ಈಗ ಪ್ರತಿ ಮಣ್ಣಿನ ವಿಧಕ್ಕೂ ಒಂದೊಂದು ಮಾದರಿ ತೆಗೆದು ಕಳಿಸ್ಬೇಕಾ?
0: ಹೌದು ಸರ್. ಈಗ ಉದಾಹರಣೆಗೆ, ಈಗ ಒಂದು ರೈತನ ಜಮೀನು ಒಂದೇ ಕಡೆ 5 ಎಕರೆ ಇದ್ದರೆ 5 ಎಕರೆದು ಒಂದೊಂದು ಎಕರೆದು ಒಂದೊಂದು ಸ್ಯಾಂಪಲ್ ಕೊಡಬೇಕು ಅವರು. ಆ ಥರ ಇದೆ. ಹೌದು ಸರ್.
1: ಮಣ್ಣಿನ ವಿಧ ಒಂದೇ ಥರ ಇದ್ದರೆ ಏನು
0: ಬೇಕಾದ್ರೂ ಪರವಾಗಿಲ್ಲ, ಬಟ್ 5 ಎಕರೆದು 5 ಸ್ಯಾಂಪಲ್ ಕೊಡಲೇಬೇಕು ಅವರು. ಯಾಕಂದರೆ ಅದರದ್ದು ಫರ್ಟಿಲೈಸರ್ಸ್ ಏನು ಕಂಟೆಂಟ್ ಇರುತ್ತೆ ಸರ್, ನ್ಯೂಟ್ರಿಯೆಂಟ್ ಕಂಟೆಂಟ್ಸ್, ಅದು ವೇರಿ ಆಗಿರುತ್ತೆ. ನಾವು ಅಪ್ಲೈ ಮಾಡುವಾಗ ಅಥವಾ ರೇನ್ ಇದು ಆದಾಗ, ಮಳೆ ಆದಾಗ ಮಣ್ಣಿನ ಫಲವತ್ತತೆ ವೇರಿ ಆಗಿರುತ್ತೆ. ಮೂಮೆಂಟಲ್ಲಿ ಅವರು ಕಲ್ಟಿವೇಷನ್ ಮೆಕನೈಸೇಷನ್ ಮಾಡೋ ಟೈಮಲ್ಲೆಲ್ಲ ವೇರಿ ಆಗಿರುತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಎಕರೆಗೆ ಒಂದು ಸ್ಯಾಂಪಲ್ ಕೊಡಲೇಬೇಕು. ಒಂದೇ ಕಡೆ 5 ಎಕರೆ ಇದ್ರೂ ನೀವು ಪ್ರತಿಯೊಂದು ಎಕರೆದು ಒಂದೊಂದು ಸ್ಯಾಂಪಲ್ ಕೊಡಲೇಬೇಕು.
1: ಆದರೆ ಅವರು 5 ಎಕರೆ ಇದೆ, ಒಂದೇ ಜಾಗದಲ್ಲಿದೆ, 5 ಮಾದರಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ಬೇಕಾ ತಮಗೆ?
0: ಹಾಂ, ತಿಳಿಸ್ಬೇಕು ಸರ್.
1: ತಿಳಿಸಿದ್ರೆ ಒಳ್ಳೆ.
0: ಅವರು ತಿಳಿಸಿ ಅವರು ಹಾಕ್ತಾರೆ ಸರ್ ಸರ್ವೆ ನಂಬರ್ ಅವ್ರದ್ದು ಪ್ಲಾಟ್ ಇದೆ, ಅಥವಾ ಪ್ಲಾಟ್ 1 ಪ್ಲಾಟ್ 2 ಈ ಥರ ಲೇಬಲ್ ಮಾಡಿ ಕಳಿಸ್ತಾರೆ ರೈತರು ನಮಗೆ.
1: ಹೌದಾ? ನೀವು ಆರಂಭದಲ್ಲಿ ಸರ್ವೆ ನಂಬರ್ ಏನು ಬೇಡ ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ.
0: ಇಲ್ಲ, ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದಂತ. ನಮಗೆ ಯಾವ ಥರ ಮಾದರಿ ಅವ್ರು ಲೇಬಲ್ ಕೊಟ್ಟಿರ್ತಾರೆ ನಾವು ಅದೇ ಹಾಕ್ತೀವಿ. ಅವರು ಪ್ಲಾಟ್ ನಂಬರ್ 1, 2, 3 ಅಂತ ಹಾಕ್ತಾರೆ, ನಾವು ಅದೇ ಥರ ರಿಪೋರ್ಟಲ್ಲಿ ಬರಿತೀವಿ. ಅವ್ರಿಗೆ ಅರ್ಥ ಆಗುತ್ತೆ ಯಾವ ಪ್ಲಾಟ್ ಅದು ಯಾವ್ದು ರಿಸಲ್ಟ್ ಅಂತ.
1: ಅಂದ್ರೆ ಅವ್ರಿಗೆ ಗೊತ್ತಿರಬೇಕು ಅಲ್ವಾ?
0: ಗೊತ್ತಿರಬೇಕು ಅವ್ರಿಗೆ
1: ಯಾವ ಪ್ಲಾಟಿನ ಮಾದರಿ ಯಾವುದು, ಅದರ ಶಿಫಾರಸು ಏನು ಅಂತ ಅಲ್ವಾ? ನೀವು ಮಣ್ಣು ಪರೀಕ್ಷೆ ಅಂದ್ರೆ ಏನೇನು ಪರೀಕ್ಷೆ ಮಾಡ್ತೀರಿ ಡಾಕ್ಟರ್ ರವೀಂದ್ರ ಅವರೇ?
0: ಮಣ್ಣಲ್ಲಿ ಸರ್ ನಾವು 12 ವಿಧವಾದ ಅಂಶವನ್ನು ಪರೀಕ್ಷೆ ಮಾಡ್ತೀವಿ.
1: ಪ್ಯಾರಾಮೀಟರ್ಸ್
0: ಪರೀಕ್ಷೆ ಮಾಡ್ತೀವಿ ಸರ್. ಮೊದಲಿಗೆ pH, ರಸಸಾರ, ಇಸಿ ಅಂತ ಮಾಡ್ತೀವಿ,
1: ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ,
0: ಆರ್ಗ್ಯಾನಿಕ್ ಕಾರ್ಬನ್, ಇಂಗಾಲ ಅಂತೀವಿ ಸರ್, ಅದು ಸಾವಯವ ಇಂಗಾಲ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್, ಸಲ್ಫರ್, ಬೋರಾನ್, ಮತ್ತು ಸೂಕ್ಷ್ಮ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತೀವಲ್ಲ ಸರ್, ಅದನ್ನು ಐರನ್, ಕಾಪರ್, ಜಿಂಕ್, ಎಂಎನ್ ಈ ಥರ ಎಲ್ಲ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ ಸರ್.
1: ಓಕೆ, ಇಷ್ಟೆಲ್ಲ ಪರೀಕ್ಷೆ ಮಾಡೋಕ್ಕೆ ತಾವು ತಗೊಳ್ಳೋದು ಬರೀ 95 ರೂಪಾಯಿ?
0: 95 ರೂಪಾಯಿ ರೇಷ್ಮೆ ಬೆಳೆಗಾರರಿಗೆ. ಹೌದು ಸರ್.
1: ಬೇರೆಯವ್ರು ಬಂದರೆ?
0: ಬೇರೆ ಬಂದರೆ 472 ರುಪೀಸ್.
1: ಹೌದಾ?
0: ಹೌದು ಸರ್.
1: ನೋಡಿದ್ರ 472 ರೂಪಾಯಿ ತಗೋತೀರಿ ಮಣ್ಣಿನ ಸಮಗ್ರವಾದ ಒಂದು ವಿಶ್ಲೇಷಣೆ ಮಾಡಿಕೊಡೋದಕ್ಕೆ ಅಲ್ವಾ? ಎಷ್ಟು ದಿನ ತಗೋತೀರಿ
0: ಸರ್? ನಾವು ಒಂದು ರೈತರದ್ದು ಬಂತಂದರೆ ಇಮ್ಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಪ್ರೊಸೆಸ್ಗೆ ಟೈಮ್ ಹಿಡಿತಲ್ಲ. ಒಂದು 10 ರೈತರದಷ್ಟು ಮಣ್ಣು ಬಂದರೆ ನಾವು ಮಾಡಿಕೊಡ್ತೀವಿ. 1 ವೀಕಲ್ಲಿ ಆಗುತ್ತೆ ಸರ್.
1: ಒಂದು ವಾರದಲ್ಲಿ
0: ಮಣ್ಣಿನ ಪರೀಕ್ಷೆ ಮಾದರಿ ನಾವು ಕೊಟ್ಬಿಡ್ತೀವಿ.
1: ಓಕೆ, ಈಗ ಅವರು CSRTIಗೆ ಬಂದೆ ಮಣ್ಣು ಮಾದರಿ ಕೊಡ್ಬೇಕಾ ಅಥವಾ ಏನಾದರೂ ಅಂಚೆ ಮೂಲಕ ತಮಗೆ ಕಳಿಸ್ಬೋದಾ? ಹೇಗೆ?
0: ಹತ್ತಿರ ಇರೋ ರೈತರು, ವಿಲೇಜ್ ರೈತರು ತಾವೇ ಬಂದು ಕೊಡ್ಬೋದು, ಇಲ್ಲಾಂದರೆ ಪೋಸ್ಟಲ್ ಅಡ್ರೆಸ್ಸಲ್ಲೂ ಕಳಿಸ್ಬೋದು.
1: ಹೌದಾ?
0: ಹೌದು ಸರ್.
1: ನೀವು ಅವ್ರಿಗೆ ಪೋಸ್ಟ್ ಮೂಲಕನೇ,
0: ಪೋಸ್ಟ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಇದ್ದರೆ ನಾವು ವ್ಯಾಟ್ಸಪ್ ಮುಖಾಂತರನೂ ರಿಪೋರ್ಟ್ ಕಳಿಸ್ತೀವಿ.
1: ಹೌದಾ?
0: ಹೌದು.
1: ಹಣ ಪಾವತಿ ಎಲ್ಲ ಹೇಗೆ?
0: ಹಣ ಪಾವತಿ ಆಫೀಸ್ದು ಡೈರೆಕ್ಟರ್ದು ಅಕೌಂಟ್ ಇರುತ್ತೆ.
1: ಓಕೆ.
0: ಅಕೌಂಟ್ ಡೀಟೇಲ್ಸು ನಾವು ಪ್ರೊಫಾರ್ಮ ಇನ್ವಾಯ್ಸ್ ಅಂತ ಕೊಡ್ತೀವಿ, ಅವ್ರ ಬ್ಯಾಂಕಿಗೆ ಹೋಗಿ ಕಟ್ಬೋದು.
1: ಹೌದಾ? ಡಿಜಿಟಲ್ ಪೇಮೆಂಟ್ನೆಲ್ಲ ತಗೊಳ್ಳಲ್ಲ?
0: ತಗೊಂತಾರೆ ಸರ್, ಡಿಜಿಟಲ್ ಪೇಮೆಂಟು ತಗೊಂತಾರೆ, ನಿಮ್ಮ ಮೊಬೈಲಿಂದನೂ ಅಕೌಂಟ್ಗೆ ಪೇ ಮಾಡ್ಬೋದು.
1: ಅಂದ್ರೆ ಈಗ ಬಹಳ ಸರಳವಾಗಿ ಹೋಗಿದೆ ಅಲ್ವೇ? ತಂತ್ರಜ್ಞಾನ ಇರೋದ್ರಿಂದ ಬಹಳ ಸುಲಭವಾಗಿ ಅವರು ನಿಮಗೆ ಮಣ್ಣಿನ ಮಾದರಿ ಕಳಿಸಬಹುದು. ಒಂದು ವಾರ 15 ದಿವಸದೊಳಗಡೆ ಅದರ ರಿಪೋರ್ಟ್ ಅನ್ನ ಪಡ್ಕೋಬಹುದು. ಈಗ ನೀವೇನೋ ರಿಪೋರ್ಟ್ ಕೊಡೋದು ಕೊಟ್ಬಿಡ್ತೀರಾ ಸರ್? ಅದರಲ್ಲಿ ಬಹಳ ಕ್ಲಿಷ್ಟಕರವಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಈಗ ಮೊದಲನೇದು pH, ರಸಸಾರದ ಬಗ್ಗೆ ಬರೋಣ. ಇದು ಏನನ್ನ ಸೂಚಿಸುತ್ತೆ
0: ಸರ್? ರಸಸಾರ ಮಣ್ಣು ಆರೋಗ್ಯವಾಗಿ ಇದೇನಲ್ಲ ಅಂತ ತಿಳ್ಕೊಬೇಕಾದ್ರೆ ಅದರಲ್ಲಿ ನಾವು 3 ಪ್ಯಾರಾಮೀಟರನ್ನು ತಿಳ್ಕೊಬೇಕಾಗುತ್ತೆ ಸರ್. ಫಿಸಿಕಲ್, ಕೆಮಿಕಲ್ ಮತ್ತು ಬಯೋಲಾಜಿಕಲ್ ಅಂತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಅದು ಪೊರಾಸಿಟಿ ಅಂತೀವಿ, ಮತ್ತು ಅದ್ರ ಈ ಗಾಳಿಯನ್ನು ಹೇಗೆ ಹಿಡ್ಕೊಳುತ್ತೆ, ನೀರು ಹೆಂಗೆ ಹಿಡ್ಕೊಳುತ್ತೆ, ಅದೆಲ್ಲ ಫಿಸಿಕಲ್ ಪ್ರಾಪರ್ಟಿಯಲ್ಲಿ
1: ಕಣಗಳ ರಚನೆ ಯಾವ ತರ ಕಣಗಳಿಂದ ಆಗಿದೆ ಮಣ್ಣು,
0: ಅದರ
1: ಮೂಲಭೂತವಾದ ಕಲ್ಲು ಯಾವುದು
0: ಅಲ್ವಾ, ಅದೆಲ್ಲ

0: ಬರುತ್ತೆ, ಮತ್ತು ಇದು ಕೆಮಿಕಲ್ ಪ್ರಾಪರ್ಟಿಲಿ ಏನಾಗುತ್ತೆ, ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ, ಅದ್ರದ್ದು ರಸಸಾರ ಎಷ್ಟಿದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟಿದೆ, ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್, ಅದನ್ನೆಲ್ಲ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಬರುತ್ತೆ, ಮಣ್ಣಿನ ಕೆಮಿಕಲ್ ಪ್ರಾಪರ್ಟಿ. ಬಯೋಲಾಜಿಕಲ್ ಪ್ರಾಪರ್ಟಿಯಲ್ಲಿ ಸೂಕ್ಷ್ಮಣ ಜೀವಿಗಳು ಬರ್ತವೆ ಸರ್, ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ಫಂಗಸ್ ಬರುತ್ತೆ, ಅರ್ತ್ ವಾರ್ಮ್ಸ್ ಎಲ್ಲ ಬರ್ತವೆ, ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಎಷ್ಟಿದೆ, ಅದೆಲ್ಲ ಈ ಥರ ಬಯೋಲಾಜಿಕಲ್ ಆಗಿ. ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಅಷ್ಟು ಅಂಶ ಮಣ್ಣಲ್ಲಿ ಇರಬೇಕು.
1: ಈ ರಸಸಾರದ ಬಗ್ಗೆ ಹೇಳಿ ಸರ್.
0: ರಸಸಾರದಲ್ಲಿ ಸರ್, ಈಗ ಹಿಪ್ನೇರಳೆ ಗಿಡಕ್ಕೆ ನಾವು ಸ್ಟಡಿ ಮಾಡಿದ್ಮೇಲೆ ಒಂದು ಕನ್ಕ್ಲೂಷನ್ ಬಂದಿದ್ದೇವೆ ಸರ್, ರಸಸಾರ 6.2 to 7.5 ಈ
1: ಮಿತಿಯಲ್ಲಿದ್ದರೆ
0: ಹಿಪ್ನೇರಳೆ ಗಿಡ ಮಣ್ಣಿನಲ್ಲಿರುವ ಲವಣಾಂಶವನ್ನು ಬೇರ್ ಮುಖಾಂತರ ಹೀರ್ಕೊಳ್ಳುತ್ತೆ. ಅದು ವ್ಯತ್ಯಾಸ ಆದರೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಹೀರ್ಕೊಳ್ಳೋದ್ರಲ್ಲಿ ಕಡಿಮೆ ಆಗುತ್ತೆ, ಆವಾಗ ನಮ್ದು ಹಿಪ್ನೇರಳೆ ಬೆಳವಣಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ.
1: ಅದು ಯಾವ ಆಧಾರದ ಮೇಲೆ ಹೇಳ್ತೀರಿ, ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳಿ?
0: ಹಾಂ, ಈಗ ರೈತರಿಗೆ ಗೊತ್ತಾಗೋದಿಲ್ಲ, ಅವರು ಮಣ್ಣನ್ನು ನಮಗೆ ಕೊಟ್ಟಿದಾಗ ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ. ಈಗ ಒಬ್ಬ ರೈತರು ಟೆಸ್ಟ್ ಮಾಡಿದಾಗ ಮಣ್ಣಿನ ರಸಸಾರ ನಾವು ಹೇಳ್ತೀವಿ 6.2 ಅಂತ, ಅದಕ್ಕೆ ಕಡಿಮೆ ಇತ್ತು, 5 to 4 ಬರ್ಬೋದು ಕೆಲವೊಬ್ಬ ರೈತರು ಬರುತ್ತೆ ಆಸಿಡಿಕ್ ಆಗಿದ್ರೆ, ಆವಾಗ ಅವ್ರದ್ದು ಆಸಿಡಿಕ್ ಸಾಯ್ಲ್ ಇದೆ, ನೀವೇನು ಮಾಡಬೇಕು, ನಾವು ಹೇಳ್ತೀವಿ ಅವ್ರ ರಿಕಮೆಂಡೇಷನಲ್ಲಿ ಹೇಳ್ತೀವಿ, ನೀವು ಲೈಮ್ ಅಪ್ಲೈ ಮಾಡಬೇಕು. ಲೈಮ್ ಅಪ್ಲೈ ಮಾಡಿದಾಗ ಅದ್ರದ್ದು ಪಿ ಎಚ್ ರಸಸಾರ ನಾವು ಹೆಚ್ಚಿಗೆ ಮಾಡ್ಕೋಬೋದು, ಅಂದರೆ ನಮಗೇನು ಮೀಡಿಯಮ್ ರೇಂಜ್ ಅಂತೀವಲ್ಲ ಆ ರೇಂಜಿಗೆ ನಾವು ತಗೊಂಡು ಹೋಗ್ಬೋದು. 1 hectareಗೆ 90 kg ಲೈಮ್ ನಾವು ರಿಕಮೆಂಡ್ ಮಾಡ್ತೀವಿ ಸರ್, ಅದು ರಿಪೋರ್ಟ್ ಮೇಲೆ, ಟೆಸ್ಟ್ ಬೇಸ್ ರಿಪೋರ್ಟ್ ಮೇಲೆ ಮಾಡ್ತೀವಿ. ಅದೇ ಥರ ರಸಸಾರ ಹೆಚ್ಚಿಗಿದ್ದರೆ ಏನು ಮಾಡಬೇಕು, 8 to 9 ಅಲ್ಲಿವರೆಗೂ ಬರ್ತಾಯಿದೆ ರೈತರು ಕೆಲವೊಬ್ಬರು ನಾವು ಟೆಸ್ಟ್ ಮಾಡಿದಾಗ, ಅವ್ರಿಗೆ ನಾವು ಜಿಪ್ಸಮ್ಮನ್ನು ಕೆಮಿಕಲ್ ಹಾಕೋಕ್ಕೆ ರಿಕಮೆಂಡ್ ಮಾಡ್ತೀವಿ. ಅವ್ರು ಹಾಕಿದಾಗ ಅವ್ರದ್ದು ರಸಸಾರ ಮಧ್ಯಮ ರೇಂಜ್ಗೆ ಬರುತ್ತೆ,
1: ಜಾಸ್ತಿನೂ ಇರಬಾರ್ದು
0: ಕಡಿಮೆನೂ ಇರಬಾರ್ದು
1: ಅಲ್ವಾ.
0: ಹಾಂ, 6.2 to 7.5 ಆ ಇದರಲ್ಲಿ ಇರಬೇಕು.
1: ಈಗ ರಸಸಾರ ಹೆಚ್ಚು ಕಡಿಮೆ ಇದ್ದಾಗ ನೀವು ಕೊಡುವಂತಹ ಶಿಫಾರಸುಗಳನ್ನು ಅನುಸರಿಸಿ ಅವರು ಸುಣ್ಣನೋ ಅಥವಾ ಜಿಪ್ಸಮ್ಮು ಹಾಕ್ತಾರೆ ಅಂತ ಇಟ್ಕೊಳ್ಳಿ.
0: ಹಾಂ ಸರ್,
1: ಅದು ಸರಿ ಹೋಯ್ತೋ ಅಥವಾ ಇಲ್ವೋ ಅನ್ನೋದು ತಿಳ್ಕೊಳ್ಳೋಕ್ಕೆ ಮರು ವರ್ಷನೇ ಮತ್ತೊಂದ್ಸರಿ ಪರೀಕ್ಷೆ ಮಾಡಿಸ್ಬೇಕಾ?
0: ಮಾಡಿಸ್ಬೇಕು ಅಂತನೇ ಏನಿಲ್ಲ ಸರ್, ಅದು ಅವ್ರು ಫಾಲೋ ಮಾಡಿದ್ರೆ ಅದು ಆಟೋಮೆಟಿಕ್ ಬಂದಿರುತ್ತೆ. ಆಯ್ತು, ಇದರಲ್ಲಿ ನಮ್ಮದು ಏನಿರುತ್ತೆ ಕೆಲವೊಂದು ಪ್ಯಾಕೇಜ್ ಇರುತ್ತೆ, ಅದೆಲ್ಲ ಹೇಳ್ತೀವಿ ರೈತರಿಗೆ ನಾವು ನಾವು ಟೆಸ್ಟ್ ಮಾಡಿದ್ಮೇಲೆ. ಕೊಟ್ಟಿಗೆ ಗೊಬ್ಬರ ಇಷ್ಟು ಹಾಕಬೇಕು, ಎರೆಹೊಳೆ ಗೊಬ್ಬರ ಹಾಕೋದು, ಗ್ರೀನ್ ಮ್ಯಾನುವರ್ಸ್ ಅಂತೀವಲ್ಲ ಹಸಿರೆಳೆ ಗೊಬ್ಬರ, ಬಯೋ ಫರ್ಟಿಲೈಸರು ಇವೆಲ್ಲ ಹಾಕೋದ್ರಿಂದ ಮಣ್ಣಿನ ರಸಸಾರ ಬ್ಯಾಲೆನ್ಸ್ ಆಗಿರುತ್ತೆ ಸರ್. ನೀವು ಲೈಮ್ ಜಿಪ್ಸಮ್ ಹಾಕಲಿಲ್ಲ ಅಂದ್ರೂ ಇವನ್ನು ನೀವು ಹಾಕ್ಕೊಂಡು ಇದ್ದರೆ ನಿಮ್ಮ ಮಣ್ಣಿನ ಆರೋಗ್ಯ ಅದು ರಸಸಾರ ಮೇಂಟೈನ್ ಮಾಡುತ್ತೆ.
1: ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಸಿ ಅಂದ್ರಲ್ಲ ಏನಂದ್ರೆ
0: ಸರ್, ಈಸಿ ಅಂದರೆ ಅದರಲ್ಲಿ ಏನಂತೆ ಸೆಲೆನಿಟಿ ಅಂತ ಇದು ಮಾಡ್ತೀವಿ ನಾವು, ಅದು ಬಿಲೋ 1 ಇರಬೇಕಂತ ಹೇಳ್ತೀವಿ. ಅದು ಹೆಚ್ಚಿಗೆ ಇದ್ರೆ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಅದೇ ಸೇಮ್ ರಸಸಾರದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತಲ್ಲ ಅದರಲ್ಲೂ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಸ್ ಅಂದರೆ ತಗೊಳ್ಳೋದು ಲವಣಾಂಶವನ್ನು ಗಿಡ ಕಡಿಮೆ ತಗೊಳ್ಳುತ್ತೆ. ಅದು ನಮ್ಮ ಮಣ್ಣಿನಲ್ಲಿ ಲವಣಾಂಶ ಇದೆ ಬಟ್ ಗಿಡದಷ್ಟು ತಗೊಳ್ಳಲ್ಲ.
1: ಅಂದ್ರೆ ಲವಣಾಂಶ ಅಂದ್ರೆ ತಾವು ಹೇಳಕ್ ಪ್ರಯತ್ನ ಪಡ್ತಾ ಇರೋದು
0: ಪೋಷಕಾಂಶಗಳು
1: ಅನ್ಬೇಕು, ಗಿಡ ಬೇರು ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ.
0: ಕಷ್ಟ ಆಗುತ್ತೆ ಸರ್.
1: ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸರಿಪಡಿಸೋದು ಹೇಗೆ?
0: ಅದು ಸರಿಪಡಿಸೋದು ಅದು ಅಷ್ಟೊಂದು ಇರಲ್ಲ ಸರ್. ನಾವು ಹಿಂಗೆ ಹೇಳ್ತೀವಲ್ಲ, ನಾವು ಆರ್ಗ್ಯಾನಿಕ್ ಇನ್ಪುಟ್ಸ್ ಸಾವಯವ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಅದನ್ನು ನೀವು ಈಸಿಯನ್ನು ನೀವು ಇದು ಮಾಡ್ಕೋಬೋದು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ.
1: ಈ ಸಾವಯವ ಇಂಗಾಲ ಅಂದ್ರಿ?
0: ಸಾವಯವ ಇಂಗಾಲ ಸರ್, ಆರ್ಗ್ಯಾನಿಕ್ ಕಂಟೆಂಟ್ ಇನ್ ಸಾಯ್ಲ್ ಅಂತೀವಿ, ಅಂದ್ರೆ ಮಣ್ಣಿನಲ್ಲಿ ಎಷ್ಟು ಇಂಗಾಲ ಅಂಶ, ಅದು ಸಿಂಥೆಟಿಕ್ ಆಗಿ ಬರಲ್ಲ. ಈ ನೈಟ್ರೋಜನ್ ಸಲ್ಫರ್ ಎಲ್ಲ ಸಿಂಥೆಟಿಕ್ ಫರ್ಟಿಲೈಸರ್ ಅಂತ ಹಾಕ್ತೀವಿ ಮಣ್ಣಿಗೆ, ಬಟ್ ಇಂಗಾಲ ಸಾವಯವ ಇಂಗಾಲ ಏನಿರುತ್ತೆ ಅದು ಆರ್ಗ್ಯಾನಿಕ್ ಇನ್ಪುಟ್ಸಲ್ಲಿ ಬರುತ್ತೆ. ಆರ್ಗ್ಯಾನಿಕ್ ಇನ್ಪುಟ್ಸಲ್ಲಿ ನಾವು ಏನೇನು ಹಾಕ್ಬೋದು ಅಂದರೆ ಕೊಟ್ಟಿಗೆ ಗೊಬ್ಬರ, ಎರೆಹೊಳೆ ಗೊಬ್ಬರ, ಬಯೋ ಫರ್ಟಿಲೈಸರು, ಹಸಿರೆಳೆ ಗೊಬ್ಬರ ಎಲ್ಲ ಇದು ಆರ್ಗ್ಯಾನಿಕಲ್ಲಿ ಬರುತ್ತೆ. ಅದು ಡಿಕಾಂಪೋಸಿಷನ್ ಆಗಿದ್ಮೇಲೆ ಇಂಗಾಲ ಏನು ಇರುತ್ತೆ ನಮ್ಮ ಮಣ್ಣಿನಲ್ಲಿ ಅದು ತುಂಬ ಮಹತ್ವ ಆಗಿರುತ್ತೆ ಸರ್. ಸಸ್ಯದ ಬೆಳವಣಿಗೆಗೆ ಕಾರ್ಬನ್ ಬೇಕು, ನೈಟ್ರೋಜನ್ನು ಅದು ಬೇಕಾಗುತ್ತಲ್ಲ, ಅದೇ ಥರ ಕಾರ್ಬನ್ನು ನಮಗೆ 0.6% ಮಧ್ಯಮ ರೇಂಜಲ್ಲಿ ಇರಲೇಬೇಕು. ಅದಕ್ಕೆ ಕಡಿಮೆ ಇದ್ದರೆ ನಿಮ್ಮದು ಮಣ್ಣಿನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ ಆಗತ್ತೆ.
1: ಈಗ ಒಂದು ಗಿಡದ ಬೆಳವಣಿಗೆಗೆ 17 ಪೋಷಕಾಂಶಗಳು ಮಣ್ಣಲ್ಲಿ ಇರಬೇಕು ಅಂತ ತಾವು ಹೇಳ್ತೀರಿ ಅಲ್ವೇ?
0: ಹೌದೌದು.
1: ಈ ಪೋಷಕಾಂಶಗಳು ಸಮತೋಲಿತವಾಗಿ ಇರಬೇಕು. ಯಾವುದೋ ಒಂದು
0: ಬ್ಯಾಲೆನ್ಸ್ಡ್,
1: ಯಾವುದೋ ಒಂದು ಕಡಿಮೆ.
0: ಅದಕ್ಕೆ ನಾವು ಹೇಳ್ತೀವಿ ಮಣ್ಣಿನ ಆರೋಗ್ಯ. ಮಣ್ಣಿನ ಆರೋಗ್ಯ ಅಂದರೆ ಸುಮ್ಮನೆ ಏನೇನೋ ಹಾಕೋದಲ್ಲ ಸರ್, ಅದು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಅಂತೀವಿ. ಅದಕ್ಕೆ ನಾವು ರಿಕಮೆಂಡೇಶನ್ ಮಾಡ್ತೀವಿ. ಜನರಲ್ ರಿಕಮೆಂಡೇಶನ್ ಅಂತಂದಿದೆ ಸರ್, 350 140 140 ಅಂದರೆ ಎನ್ ಪಿ ಕೆ. 350 kg ನೈಟ್ರೋಜನ್, 140 kg ಫಾಸ್ಫರಸ್, 140 kg ಪೊಟ್ಯಾಷಿಯಮ್ ಅಂತ ಈ ಥರನೂ ರಿಕಮೆಂಡೇಶನ್ ಮಾಡ್ತೀವಿ. ಇದು ಜನರಲ್ ರಿಕಮೆಂಡೇಶನ್.
1: ಸರಿ,
0: ಅದು ಬ್ಯಾಲೆನ್ಸ್ಡ್ ಇರುತ್ತೆ, ಅಷ್ಟೇ ಹಾಕ್ಬೇಕಂತ ನಾವು ಸಂಶೋಧನೆ ಮಾಡಿಟ್ಟಿದ್ದು ಸರ್.
1: ಅಲ್ಲ ಸರಿ, ಅದು ಜನರಲ್ ಆಯಿತು. ಸ್ಪೆಸಿಫಿಕ್ ಆಗಿ ಬೇಕು ಅಂತ,
0: ಸ್ಪೆಸಿಫಿಕ್ ಅಂದರೆ ನೀವು ಪರೀಕ್ಷೆ ಮಾಡಿದ್ಮೇಲೆ ನಾವು ಹೇಳ್ತೀವಿ ಸರ್. ಈಗ ನೈಟ್ರೋಜನ್ ಮಧ್ಯಮ ರೇಂಜಲ್ಲಿದ್ದರೆ 140 kg ನಾವು ರಿಕಮೆಂಡ್ ಮಾಡ್ತೀವಿ. ಅದಕ್ಕೆ ಕಡಿಮೆ ಇದ್ದರೆ 240 kg, ಒಂದು ರೇಂಜ್ ಇದೆ ನಮ್ಮ ಹತ್ರ. ಪರೀಕ್ಷೆ ಆದಮೇಲೆ ಅದು ರಿಸಲ್ಟ್ ನೋಡಿಕೊಂಡು ನಾವು ರಿಕಮೆಂಡ್ ಮಾಡ್ತೀವಿ ಸರ್.
1: ಈ ತರಹ
0: ಕೆಲವೊಂದು ರೈತರದ್ದು ಸರ್ ಪೊಟ್ಯಾಸಿಯಮ್ ತುಂಬ ಹೈ ಇದೆ ಕರ್ನಾಟಕ ಸ್ಟೇಟಲ್ಲಿ, ಅವ್ರಿಗೆ ನಾವು ಮಿನಿಮಮ್ 8 kg ರಿಕಮೆಂಡ್ ಮಾಡ್ತೀವಿ. ಆ ಥರ
1: ಓಕೆ, ಅದೇ ತರಹ ಎಲ್ಲದಕ್ಕೂ ಅನ್ವಯಿಸುತ್ತಾ?
0: ಎಲ್ಲದಕ್ಕೂ ಹಾಗೆ ಸರ್.
1: ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು,
0: ಪ್ರತಿಯೊಂದಕ್ಕೂ ಒಂದು ರೇಂಜ್ ಇದೆ. ಅದು ಆ ರೇಂಜಲ್ಲಿ ನಾವು ರಿಕಮೆಂಡ್ ಮಾಡ್ತೀವಿ. ಅದಕ್ಕೆ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಬೇಕಂತೀವಿ.
1: ಓಕೆ ಓಕೆ, ಅಂದ್ರೆ
0: ಈಗ ಫಾರ್ಮ್ಯಾಡ್ ಮ್ಯಾನೂರ್ ಇದೆ, 25 metric tons ಪರ್ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಪರ್ ಎಕರೆಗೆ 10-12 metric tons, 1 acre ಅಷ್ಟು ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ 8 metric tons ಹೇಳ್ತೀವಿ. ಮತ್ತು ಹಸಿರುಳು ಗೊಬ್ಬರ ದೆಂಚ ಸೀಡ್ಸ್ ಅಂದ್ರೆ 25 kg ಹೆಕ್ಟರ್ಗೆ. ಆ ಥರ ಬೈ ಫರ್ಟಿಲೈಸರಲ್ಲಿ ಎರಡು ಹೇಳ್ತೀವಿ ಸರ್, ಒಂದು ಅಜಿಟೋಬ್ಯಾಕ್ಟರು ಮತ್ತು ಪೊಟ್ಯಾಸಿಯಮ್ ಸಾಲ್ಯುಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಅಜಿಟೋಬ್ಯಾಕ್ಟರ್ 25 kg ಪರ್ ಹೆಕ್ಟರ್ಗೆ, ಅದೇ ಥರ ಪೊಟ್ಯಾಸಿಯಮ್ ಸಾಲ್ಯುಬಿಲೈಸಿಂಗ್ ಬ್ಯಾಕ್ಟೀರಿಯಾ 5 kg ಪರ್ ಹೆಕ್ಟರ್ಗೆ, ಈ ಥರ ನಾವು ಹೇಳ್ತೀವಿ. ಅದು ಯಾಕೆ ಅಷ್ಟು ಹೇಳ್ತೀವಿ ಅನ್ನೋದು ಸ್ಟಡಿ ಮಾಡಿ ಹೇಳಿದ್ದು. ಅದಕ್ಕೆ ಅದಕ್ಕೆ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಇದು ಮಾಡ್ತೀವಿ ಸರ್.
1: ಓಕೆ, ಅಂದರೆ ಮಣ್ಣು ಅಂದರೆ ಇವೆಲ್ಲ ಪೋಷಕಾಂಶಗಳು ಇರಬೇಕು.
0: ಇರಬೇಕು.
1: ಈಗ
0: ಹಾಗೆ ಅದು ಆರೋಗ್ಯಪೂರ್ಣವಾಗಿ ಇದೆ ನಿಮ್ಮ ಭೂಮಿ ಮಣ್ಣು ಅಂತ.
2: ಬಾನುಲಿ ಕೃಷಿ ಬೆಳಗು, ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
2: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
3: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
4: ನಾನು ಡಿಟಿ ಪ್ರಕಾಶ್.
5: ನಾನು ಅನುಪಮ ಗೌತಮ್.
4: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
5: ಎಲ್ಲರೂ ತಪ್ಪದೆ ಬನ್ನಿ.
6: ನಿನ್ನಂತ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತ

0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
2: ಈಗ ಹೊಸ ಒಂದು ಸಮಸ್ಯೆ ಉದ್ಭವ ಆಗ್ತಿದೆ ಅಂತ ನೀವು ವಿಜ್ಞಾನಿಗಳೇ ಹೇಳ್ತಾ ಇದ್ದೀರಿ. ಅದೇನು ಅಂತಂದ್ರೆ, ನಾವು ಕೃಷಿಯಲ್ಲಿ ಬಳಸ್ತಾ ಇರುವಂತಹ ರಾಸಾಯನಿಕಗಳ ವಿಷ ಮಣ್ಣಲ್ಲಿ ಉಳಿತಾ ಇದೆ.
3: ಸೊ
2: ಹಾಗಾಗಿ ಏನಾಗ್ತಾ ಇದೆ, ಅಂತಹ ಮಣ್ಣಿನಲ್ಲಿ ಬೆಳೆದಂತಹ ಸೊಪ್ಪನ್ನ ತಿಂದಂತಹ ರೇಷ್ಮೆ ಹುಳುಗಳು ಕಡೆಗೆ ಗೂಡು ಕಟ್ತಾ ಇಲ್ಲ ಅಂತ.
3: ಹೌದು ಸರ್.
2: ಈಗ ತಾವು ಮಣ್ಣು ಪರೀಕ್ಷೆ ಮಾಡ್ತಿರಲ್ಲ, ಅವಾಗ ಈ ವಿಷ ರಾಸಾಯನಿಕಗಳ ಉಳಿಕೆಗೆ ಸಂಬಂಧಪಟ್ಟಂತೇನು ತಾವು ಪರೀಕ್ಷೆ ಮಾಡ್ತೀರಾ?
3: ಹೌದು ಸರ್. ಈಗ ನಾನು ಇದರಲ್ಲಿ ಒಂದು ಮಾಹಿತಿಯನ್ನು ಹೇಳಬೇಕಾದ್ರೆ, ಹೊಸ ರೇಷ್ಮೆ ಬೆಳೆಗಾರರು ಅವರು ರೇಷ್ಮೆ ಕೃಷಿಗೆ ಬರೋಕ್ಕಿಂತ ಮುಂಚೆ ಅವ್ರ ಮಣ್ಣನ್ನು ಪರೀಕ್ಷೆ ಮಾಡಿಸ್ಲೇಬೇಕು. ಆ ಪರೀಕ್ಷೆಯಲ್ಲಿ ವಿಷಾಂಶ ಇದೇನಾ ಇಲ್ಲ ನಾವು ಪರೀಕ್ಷೆ ಮಾಡ್ತೀವಿ ಸರ್. ಅಂದ್ರೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಹರ್ಬಿಸೈಡ್ಸ್ ಅದೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಹೆವಿ ಮೆಟಲ್ಸ್ ಇರುತ್ತೆ, ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆಯಲ್ಲಿ ಬಂದರೆ ಪಾಸಿಟಿವ್ ಅಂದರೆ ಇದೆ ಅಂತ ಗೊತ್ತಾದರೆ ನಾವು ರೈತರಿಗೆ ಮೆಕ್ಕೆಜೋಳ ಹಾಕೋಕ್ಕೆ ಶಿಫಾರಸು ಮಾಡ್ತಾಯಿದ್ದೇವೆ. ಮೆಕ್ಕೆಜೋಳ ಹಾಕ್ಬೋದು, ಸಾಸಿವೆ ಹಾಕ್ಬೋದು, ಅದರಿಂದ ಮಣ್ಣಿನಲ್ಲಿರುವ ವಿಷಾಂಶ ಕಡಿಮೆ ಆಗುತ್ತೆ. ಅದು ಆದಮೇಲೆ ನೀವು ನೆರಳೆ ನಾಟಿಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸ್ಬೋದು.
2: ಅಂದರೆ ಎರಡೇ ಪರಿಹಾರ
3: ಇದೆ ಸರ್. ಅಂದರೆ ರೈತರಿಗೆ ಅದು ಈಸಿಯಾಗಿ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನೊಂದಂದ್ರೆ ನಾವು ಬಯೋಚಾರ್ ಹೇಳ್ತೀವಿ, ಬಯೋಚಾರ್ ಹಾಕೋದ್ರಿಂದ ಮಣ್ಣಿನಲ್ಲಿರೋ ವಿಷಾಂಶ, ಬಯೋ ಫರ್ಟಿಲೈಸರ್ ಹಾಕಕ್ಕೆ ಅದರಲ್ಲಿ ಏನಿರುತ್ತೆ ಸೂಕ್ಷ್ಮಣಜೀವಿ, ಮಣ್ಣಿನಲ್ಲಿರೋ ವಿಷ ಪೆಸ್ಟಿಸೈಡ್ ಅನ್ನು ಡಿಗ್ರೇಡ್ ಮಾಡ್ತವೆ. ಇವೆಲ್ಲ ವಿಧಗಳಿದ್ದಾವೆ. ಅಥವಾ ಇನ್ನೊಂದು ಹೇಳ್ತೀವಿ, ನೀರನ್ನು ನಿಮ್ಮ ಜಮೀನಲ್ಲಿ ವಿಷಾಂಶ ಇದ್ರೆ ನೀರನ್ನು ಸ್ಟ್ಯಾಗ್ನೆಂಟ್ ಆಗೋ ಥರ ಬಿಡಬೇಕು,
2: ನಿಲ್ಲಿಸಿಬಿಡಬೇಕು.
3: ಅದು ಏನಾಗುತ್ತೆ, ಡೈಲ್ಯೂಟ್ ಆಗಿ ಸ್ವಲ್ಪ ಮತ್ತೆ ವಿಷಾಂಶ ಕಡಿಮೆ ಆಗುತ್ತೆ. ಈ ಥರ ಅಂದರೆ ಮೆಕ್ಕೆಜೋಳ ಯಾಕೆ ಹೇಳ್ತೀವಿ ಅಂದ್ರೆ ಸರ್, ಅದು ಭೂಮಿಯಿಂದ ಬೇರ್ ಮುಖಾಂತರ ತೆಗೆದು ಬಿಡುತ್ತೆ. ಈ ವಾಟರ್ ಸ್ಟ್ಯಾಗ್ನೆಂಟ್ ಮಾಡಿದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ, ಬಟ್ ಡೈಲ್ಯೂಟ್ ಫಾರ್ಮಲ್ಲಿರುತ್ತೆ. ಅದಕ್ಕಾಗಿ ಮೆಕ್ಕೆಜೋಳ ಈಸಿ ಮೆಥಡ್ ರೈತರಿಗೆ ಅಂತ.
2: ನಮ್ಮ ಭಾಗದಲ್ಲಿ ಸಾಸಿವೆ ಅಷ್ಟಾಗಿ ಬೆಳೆಯಲ್ಲ, ಮೆಕ್ಕೆಜೋಳ ಬೆಳಿಬಹುದು, ಸಾಸಿವೆನೂ ಬೆಳಿಬಹುದು ಅಂತ ಹೇಳ್ತೀರಿ.
3: ಹೌದು ಸರ್.
2: ಆದ್ರೆ ಬೆಳೆದ ಮೇಲೆ ಅದನ್ನ ಮತ್ತೆ ಮಣ್ಣಿಗೆ ಸೇರ್ಸಕ್ ಬರಲ್ಲ,
3: ಮಣ್ಣಿಗೆ ಸೇರಿಸಬಾರ್ದು. ಅದು ಬೇರೆ ಸಮೇತ ತೆಗೆದು ಬೇರೆ ಕಡೆ ಹಾಕ್ಬೋದು, ನೀವು ಬೇರೆ ಅದಕ್ಕೆ ಉಪಯೋಗ ಮಾಡ್ಕೋಬಹುದು.
2: ಹೌದಾ?
3: ಹೌದು ಸರ್.
2: ಅಂದ್ರೆ ಈಗ ಜಾನುವಾರುಗಳಿಗೆ ವಿಷ ತೆಗೆದಿರುತ್ತೆ ಅಂತೀರಿ, ಜಾನುವಾರುಗಳಿಗೆ
3: ಇರುತ್ತೆ, ಆ ಜಾನುವಾರಿಗೆ ವಿಷ ಆಗೋಷ್ಟು ಇರೋದಿಲ್ಲ, ಅಷ್ಟೊಂದು ಇರೋದಿಲ್ಲ. ನಿಮಗೆ ಏನಾದರೂ ಇದ್ರೆ ಅದು ಬರ್ನ್ ಮಾಡ್ಬೋದು, ಅಥವಾ ಗೊಬ್ಬರ ಮಾಡೋಕ್ಕೆ ಕಾಂಪೋಸ್ಟ್ ಪೆಟ್ಟಿಗೆ ಹಾಕೋಬಹುದು.
2: ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೊಂದ್ಸರಿ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ.
3: ಪರೀಕ್ಷೆ ಮಾಡಿಸ್ಕೊಳ್ಳೋ ಒಳ್ಳೇದು, ಬಟ್ ನಾವೇನು ಸ್ಟಡಿ ಮಾಡಿದ್ದೇವೆ ಸರ್, ವರ್ಷದಲ್ಲಿ 2 ಸರಿ ಈ ಥರ ಮೆಕ್ಕೆಜೋಳ ಹಾಕಿದರೆ ಅರೌಂಡ್ 70-80% ವಿಷವನ್ನು ಕಡಿಮೆ ಆಗ್ತಾ ಇದೆ. ಈಗ ಕೆಲವೊಬ್ರು ಆಲ್ರೆಡಿ ಹಾಕಿದ್ದಾರೆ, ಕ್ರಾಪ್ ಹಾಕಿದ್ದಾರೆ, ಹಾಕ್ಬಿಟ್ಟಿದ್ದಾರೆ, ನಾನ್ ಸ್ಪಿನ್ನಿಂಗ್ ಇಶ್ಯೂಸ್ ಬರ್ತಾ ಇದೆ ಅಂತ ರೈತರು ಕೆಲವೊಂದ್ ಕಡೆ ನಾವು ಹೇಳಿದೀವಿ. ಮೆಕ್ಕೆಜೋಳ ಹಾಕಿ ಸಾಸಿವೆ ಅದನ್ನ ಹಾಕಿದ್ದಾರೆ, ಕೆಲವೊಬ್ರು ಬಯೋಚಾರು ಇಂಥದ್ದೆಲ್ಲ ಯೂಸ್ ಮಾಡಿದಾಗೆ ಅವ್ರದ್ದು ನಾನ್ ಸ್ಪಿನ್ನಿಂಗ್ ಇಶ್ಯೂಸ್ ಹೋಗ್ಬಿಟ್ಟಿದೆ.
2: ಅಂದ್ರೆ ಒಂದು ವೇಳೆ ಪರೀಕ್ಷೆ ಮಾಡಕ್ ಆಗದಲ್ಲೇನೆ ಹಿಪ್ನೇರಳೆ ಹಾಕ್ಬಿಟ್ಟಿದ್ರು ಅವರು ಇದನ್ನ ಮಾಡ್ಕೊಂಡಿರ್ತಾವೆ.
3: ಹುಳ ಏನಾರ ಮತ್ತೆ ಆಗ್ತಾ ಇದ್ರೆ ಇನ್ನೊಂದು ವಿಷಯ ಇದೆ ಅಂತ ಗೊತ್ತಾಗುತ್ತೆ. ರೇಷ್ಮೆ ಹುಳನು ಒಂದು ಬೆಸ್ಟ್ ಇಂಡಿಕೇಟರ್ ನಿಮ್ಮ ಭೂಮಿಯಲ್ಲಿ ವಿಷ ಇದೆ ಇಲ್ಲ ಅಂತ ತಿಳ್ಕೊಳಕ್ಕೆ. ಹೌದು ಸರ್.
2: ನೋಡಿ ಪಾಪ, ಬಹಳ ಸೂಕ್ಷ್ಮವಾದ ಜೀವಿ, ಸರಿಗ ಪೋಷಕಾಂಶ ಅಂತ ಏನ್ ಬರುತ್ತೆ ಅದು ನೀರಿನ ಜೊತೆಗೆ ಬಹಳ ಮಿಳಿತವಾಗಿರುತ್ತೆ ಅಲ್ವಾ? ಈ ಪೋಷಕಾಂಶ ನಿರ್ವಹಣೆ ಅಂದ್ರೆ ನಾವು ನೀರಿನ ನಿರ್ವಹಣೆನು ಚೆನ್ನಾಗಿ ಮಾಡ್ಲೇಬೇಕು. ಅದ್ರ ಬಗ್ಗೆ ಒಂಚೂರು ಹೇಳಿ.
3: ಈಗ ಇರಿಗೇಷನ್ ಅದೇನಿದೆ, ನೀರಿನ ನಿರ್ವಹಣೆ ಹಿಪ್ಪನೇಳೆ ತೋಟಕ್ಕೆ, ಅದರಲ್ಲಿ ಸರ್ ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ನೀರಿಂದ ಒಂದು ಇದಿದೆ. ನಾವು ಈ ಕಡೆ ನಮ್ದು ಸೌತ್ ಇಂಡಿಯಾದಲ್ಲಿ V1 ವೆರೈಟಿಯನ್ನು ಹೆಚ್ಚಾಗಿ ಬೆಳೆಸ್ತೀವಿ. ಅದು ಇರಿಗೇಟೆಡ್ಗೆ ರಿಕಮೆಂಡೆಡ್ ಇದೆ, ಅಂದರೆ ನೀರಾವರಿ ಪದ್ಧತಿಯಲ್ಲಿ ಅದು ಚೆನ್ನಾಗಿ ಬರುತ್ತೆ. ಅದಕ್ಕೇನು ಹೇಳ್ತೀವಿ, ವೀಕ್ಲಿ ಅಂದರೆ 4 days or 5 days ಒಂದ್ಸಲ ನೀರು ಕೊಡಬೇಕಂತ ಹೇಳ್ತೀವಿ. ಬಟ್ ಅದು ಏನು, ತುಂಬ ಜನ ಇರೋ ಕಡೆ ಸೌಲಭ್ಯ ಇರೋ ಕಡೆ ಅವರು ನೀರು ಹಾಕೊಡ್ಬೋದು. ನೀರು ಕಡಿಮೆ ಇರೋರು ಏನು ಮಾಡ್ಬೋದು, ನೀರು ಉಳಿತಾಯನೂ ಆಗುತ್ತೆ. ಡ್ರಿಪ್ ಇರಿಗೇಷನ್ ಅಂತಲೂ ನಾವು ಇತ್ತೀಚೆಗೆ ತುಂಬ ರಿಕಮೆಂಡೇಷನ್ ಮಾಡ್ತಾ ಇದ್ದೀವಿ. ಡ್ರಿಪ್ ಇರಿಗೇಷನಲ್ಲಿ ನಿಮ್ಮ ನೀರು ಉಳಿತಾಯ ಆಗುತ್ತೆ. ಅಪ್ರಾಕ್ಸಿಮೇಟ್ ಒಂದು ಇದು ಏನಿದೆ ಅಂದರೆ, ಒಂದು ಗಿಡಕ್ಕೆ 2-2.5 liter ನೀರು ಬೇಕು ಸರ್ ಪರ್ ಡೇ. ಆ ಇದ್ರ ಮೇಲೆ ಅವರು ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರೆ ನೀರು ಉಳಿತಾಯನೂ ಆಗುತ್ತೆ, ನಿಮ್ಮದು ಹಿಪ್ಪನೇರಳೆ ಗಿಡ ಚೆನ್ನಾಗೂ ಬರುತ್ತೆ.
2: ಮಣ್ಣು ಪರೀಕ್ಷೆ ಮಾಡ್ದಂಗೆ ನೀರು ಪರೀಕ್ಷೆನೂ ಮಾಡ್ಬೋದು,
3: ನೀರು ಪರೀಕ್ಷೆ ಮಾಡ್ಬೋದು. ನೀರು ಎಲ್ಲ ನೀರು ಇರಿಗೇಷನ್ಗೆ ಯೋಗ್ಯ ಇದೇನಲ್ಲ ಅಂತ ತಿಳ್ಕೊಬೇಕಂದ್ರೆ ನೀರನ್ನೂ ಪರೀಕ್ಷೆ ಮಾಡಲೇಬೇಕು. ನೀರಿನಲ್ಲಿ ಹಾರ್ಡ್ನೆಸ್ ಅಂತೀವಲ್ಲ ಸರ್, ಅದು 500 ಒಳಗಡೆ ಇರಬೇಕು.
2: ಗಡಸ್ತನ,
3: ಗಡಸ್ತನ ಅದು ಒಳಗಡೆ ಇದ್ದಾಗ ಅದು ನೀರು ಚೆನ್ನಾಗಿದೆ, ನೀವು ಇರಿಗೇಷನ್ ಮಾಡಬಹುದು ಅಂತ.
2: ನೀರಲ್ಲಿ ತಾವು ಪರೀಕ್ಷೆ ಮಾಡೋದು ಅದೊಂದೇನಾ, ಹಾರ್ಡ್ನೆಸ್ ಒಂದೇ?
3: ಹಾರ್ಡ್ನೆಸ್ ಮಾಡ್ತೀವಿ.
2: ಅಥವಾ ನೀರಲ್ಲಿ ಏನು ಪೋಷಕಾಂಶಗಳಿದೆ ಅನ್ನೋದು ಪರೀಕ್ಷೆ ಮಾಡ್ತೀರಾ?
3: ಪೋಷಕಾಂಶ ಹಾರ್ಡ್ನೆಸ್ ಸಾಕು ಅವರಿಗೆ.
2: ಹೌದಾ?
3: ಹೌದು.
2: ಈ ನೀರಿನ ಮಾದರಿ ತರೋದು ಹಾಗೆ,
3: ನೀರಿನ ಮಾದರಿ ತರಬೇಕಾದ್ರೆ ಸರ್ ನಿಮ್ ಬೋರ್ವೆಲ್ ಇದ್ರೆ ಅವ್ರು ಏನ್ ಮಾಡಬೇಕು, ಮೋಟರ್ ಆನ್ ಆದ್ಮೇಲೆ ಅರ್ಧ ತಾಸು ಬಿಟ್ಟು ಏನ್ ನೀರು ಬರುತ್ತೋ ಅದನ್ನು 1 ಲೀಟರ್ ವಾಟರ್ ಕ್ಯಾನ್ ಅಲ್ಲಿ ನೀವು ತಂದು ನಮಗೆ ಕೊಡಬಹುದು.
2: ಹೌದಾ?
3: ಹೌದು ಸರ್.
2: ಅದಕ್ಕೆ ರೆಕಮೆಂಡೇಶನ್ ಅಂದ್ರೆ ಏನ್ ಮಾಡ್ತೀರಿ?
3: ಅದೇ ಸರ್, ಈಗ ಹಾರ್ಡ್ನೆಸ್ ಹೆಚ್ಚಿಗಿದ್ರೆ ನಾವು ರೈತರಿಗೆ ಏನು ಹೇಳ್ತಾ ಇದ್ದೀವಿ, ಈ ಕೃಷಿ ಹೊಂಡ ಅಂತ ಮಾಡ್ತಾ ಇದಾರಲ್ಲ ಸರ್ಕಾರ, ಇದರಿಂದ
2: ಆ
3: ಕೃಷಿ ಹೊಂಡ ತರ ಮಾಡಿ ನೀರನ್ನು ಬಿಟ್ಬಿಡ್ಬೇಕು
2: ಅಲ್ಲಿಗೆ
3: ಅಲ್ಲಿಗೆ ಅದರಲ್ಲಿರುವ ಹಾರ್ಡ್ನೆಸ್ ಎಲ್ಲ ಕೆಳಗಡೆ ಇದು ಆಗುತ್ತೆ ಸರ್, ಡಿಪಾಸಿಟ್ ಆಗುತ್ತೆ.
2: ಸರಿ.
3: ಆಮೇಲೆ ಆ ನೀರನ್ನು ನೀವು ನಿಮ್ಮ ತೋಟಕ್ಕೆ ಯೂಸ್ ಮಾಡಬಹುದು.
2: ಓಕೆ.
3: ಇಲ್ಲ ಅಂದ್ರೆ ಸಾಫ್ಟ್ನರ್ ಅಂತೂ ಸಿಗ್ತವೆ ಸರ್, ಹಾಕೋಬಹುದು.
2: ಅಂದ್ರೆ ಕೃಷಿ ಹೊಂಡ ಮಾಡಿದ್ರೆ ಸಾಕು ಅಂತ?
3: ಸಾಕು, ಕೃಷಿ ಹೊಂಡ ರೈತರಿಗೆ ಸಿಂಪಲ್ ಇರುತ್ತೆ, ನೀರು ಇರುತ್ತೆ, ಮಾಡ್ಕೋಬಹುದು.
2: ಓಕೆ.
1: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಈಗ ಪೋಷಕಾಂಶಗಳ ನಿರ್ವಹಣೆ ಅಥವಾ ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಬಂದಾಗ ಕಳೆ ನಿರ್ವಹಣೆನೂ ಕೂಡ ತುಂಬಾ ಪ್ರಮುಖವಾದ ಪಾತ್ರವನ್ನೇ ವಹಿಸುತ್ತೆ ಅಲ್ವಾ?
4: ಹೌದು.
3: ಈಗ ನಾವೇ ಮಾತಾಡ್ತಾ ಇದ್ದೀವಿ ಮಣ್ಣಿಗೆ ವಿಷ ಹಾಕಬಾರ್ದು, ಹಾಕಿದರೆ ಹುಳುಗಳಿಗೆ ತೊಂದರೆ ಆಗುತ್ತೆ ಅಂತ. ಈ ವಿಷ ಹಾಕದೆ ಕಳೆ ನಿರ್ವಹಣೆ ಮಾಡೋದು ಹೇಗೆ ಡಾಕ್ಟರ್ ರವೀಂದ್ರ ಅವರೇ?
4: ಸರ್, ಕಳೆ ನಿರ್ವಹಣೆ ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ. ಆಫೀಸಲ್ಲಿ ನಾವು ಮೆಕ್ಯಾನೈಜೇಷನ್ ಅಂದರೆ ಟ್ರ್ಯಾಕ್ಟರ್ ಅನ್ನು ಯೂಸ್ ಮಾಡಿ ಕಳೆ ನಿರ್ವಹಣೆ ಮಾಡ್ತಾ ಇದ್ದೇವೆ. ಕೆಲವೊಂದ್ಸಾರಿ ಏನು ಮಾಡ್ತೀವಿ, ಬುಲ್ಲಕ್ ಪ್ಲೋವಿಂಗು ಯೂಸ್ ಮಾಡ್ತೀವಿ.
3: ಅಂದರೆ ಉಳುಮೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬೇಕು.
4: ಉಳುಮೆ ಮಾಡೋದ್ರಿಂದ ಮುಖಾಂತರ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಕೆಮಿಕಲ್ ಮೆಥಡಿಂದ ಯೂಸ್ ಮಾಡಬಾರ್ದು. ಏನು ಹರ್ಬಿಸೈಡ್ಸ್ ಅದನ್ನು ಬೇಡ.
3: ಕಳೆನಾಶಕಗಳು
4: ಬೇಡ ಸರ್.
3: ಅಂತರ ಬೇಸಾಯ ಉಳುಮೆ.
4: ಅಂತರ ಬೇಸಾಯ.
3: ಓಕೆ. ಈಗ ಹೊದಿಕೆ ಹಾಕ್ತೀವಲ್ಲ ಮಲ್ಚಿಂಗ್ ಅಂತ.
4: ಮಲ್ಚಿಂಗ್ ಅಂದರೆ ಅದರಿಂದ ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿ ಇರುವ ಲವಣಾಂಶ, ನೀರಿನಂಶ, ಪೋಷಕಾಂಶಗಳನ್ನು ತಡೆಗಟ್ಟೋದು, ಅದು ಮಲ್ಚಿಂಗ್ ಅಂತ ಒಂದು ಮೆಥಡ್ ಸರ್. ಮಲ್ಚಿಂಗ್ ಅಂದರೆ ನಾವು ಕೆಲವೊಂದು ಹೊದಿಕೆ ಥರನೂ ಮಾಡ್ಬೋದು, ಇಲ್ಲ ಅಂದರೆ ನಮ್ಮ ಹತ್ರ ನಮ್ಮ ತೋಟದಲ್ಲಿ ಏನೇಂತೀವಿ ಸರ್, ಕಸ ಕಡ್ಡಿ ಎಲೆ ಆ ಥರ ಎಲ್ಲ ಇರುತ್ತಲ್ಲ, ನೀವು ಗಿಡದ ಹತ್ರ ಹಾಕಿದ್ರೆ ಅದು ವೀಡ್ಸ್ ಬರ್ಬಿಡಲ್ಲ, ಅದು ನಿಮಗೆ ನ್ಯೂಟ್ರೆಂಟ್ ಪ್ರೊಟೆಕ್ಟ್ ಮಾಡುತ್ತೆ, ನೀರಿನಂಶವನ್ನು ಹಿಡಿದುಕೊಟ್ಟು ಕಾಪಾಡುತ್ತೆ ಸರ್.
3: ನೀವೇ ಅಭಿವೃದ್ಧಿ ಮಾಡಿದಿರಿ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ?
4: ಹೌದು ಸರ್, ಹೌದು
3: ಅಲ್ವೇ
4: ಮಾಡಿದ್ದೇವೆ.
3: ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ
4: ಸರ್. ಟ್ರೆಂಚಿಂಗ್ ಅದೇ, ಈಗ ನಾವು ಗೊಬ್ಬರನ ನಮ್ದು ತೋಟದಲ್ಲಿ ಯಾವುದೇ ವೇಸ್ಟ್ ಬಂದಿರುತ್ತಲ್ಲ ಸರ್, ಈಗ ನಾವು ಹಿಪ್ಪನೇಳೆ ಗಿಡನ್ನು ಪ್ರೂಣ ಆದ್ಮೇಲೆ ಅದನ್ನು ಎಲ್ಲೋ ಬೀಸಾಕೋದ್ ಬದಲು ನೀವು ತೋಟದಲ್ಲೇ ಟ್ರೆಂಚ್ ಮಾಡಿಬಿಟ್ಟು ಅದನ್ನು ಹಾಕೋಬೋದು. ಹಾಕಿ ಮುಚ್ಚಿಕೊಂಡಿದ್ರೆ ಅದು ಅಲ್ಲೇ ಡಿಕಾಂಪೋಸ್ ಆಗಿ ನಿಮ್ಮ ಮಣ್ಣಲ್ಲಿ ಸೇರಿಕೊಂಡು ಅದು ಪೋಷಕಾಂಶಗಳು ನಿಮ್ಮ ಗಿಡಕ್ಕೆ ಮತ್ತೆ ಸಿಗುತ್ತೆ.
3: ಟ್ರೆಂಚ್ ಅಂದ್ರೆ ಎಷ್ಟಡಿ ಅಗಲ, ಉದ್ದ, ಆಳ ಮಾಡ್ಕೋಬೇಕು
4: ಅದನ್ನ ಸರ್?
3: ಏನೇನು ತುಂಬಬೇಕು?
4: ಕನಿಷ್ಠ ನಾವು ಏನು ನಾವು ಮಾಡಿದ್ದು 2.5 ಅಡಿ ಆಳ, ಅಂದರೆ 2-3 ಅಷ್ಟು ಸಾಕು. ಮಾಡಿದ್ಮೇಲೆ ಅಗಲ 1-2 ಅಡಿ. ನಿಮ್ಮದು ತೋಟದಲ್ಲಿ ಏನೇ ವೇಸ್ಟ್ ಇರುತ್ತೆ, ಗ್ರಾಸು ಅಥವಾ ಯಾವುದೋ ಮರದ ಇದು ಎಲ್ಲ ವೇಸ್ಟು, ನಮ್ಮದು ಇವನ್ ಹಿಪ್ಪನೇರಳೆದೆ ಪ್ರೂನಿಂಗ್ ಆದಮೇಲೆ ಅದನ್ನು ವೇಸ್ಟ್ ಎಲ್ಲ ನೀವು ಹಾಕ್ಕೋಬೋದು. ಹಾಕ್ಕೊಂಡಿದ್ಮೇಲೆ ನಿಮ್ಮ ಹತ್ರ ಸಗಣಿ ಇದ್ದರೆ ಸಗಣಿನೂ ಅದ್ರ ಮೇಲೆ ಒಂದು ಲೇಯರ್ ಹಾಕ್ಬೋದು.
3: ಜೀವಾಣು ಗೊಬ್ಬರ ಏನಾದ್ರು
4: ಬಯೋ ಫರ್ಟಿಲೈಸರ್ ಹಾಕ್ಬೋದು. ಡಿಕಂಪೋಸಿಷನ್ ಬೇಗ ಆಗುತ್ತೆ. ಹಾಕಿ ನೀವು ಮಣ್ಣನ್ನು ಮುಚ್ಕೋಬಹುದು.
3: ನಿಮ್ದೇ ಎರಡು ಇರಬೇಕೇನ ಜೀವಾಣು ಗೊಬ್ಬರ ಅಭಿವೃದ್ಧಿ ಮಾಡಿರೋ?
4: ಇದಾವೆ ಸರ್, ಇದಾವೆ. ಅದೇ ಅಜಿಟೋಬ್ಯಾಕ್ಟರ್, ಸೆರಿಫಾಸ್ ಅಂತ ಇದಾವೆ.
3: ಓಕೆ, ಅವನ್ನೇ ಬಳಕೆ ಮಾಡಬಹುದಾ?
4: ಅವು ಡಿಕಂಪೋಸರ್ ಅಲ್ಲ, ಅವು ಇವು ನ್ಯೂಟ್ರಿಯಂಟ್ಸ್ ಅನ್ನು ಇದು

0: ನೈಟ್ರೋಜನ್ ಫಿಕ್ಸಿಂಗ್, ಅಜಿಟೋಬ್ಯಾಟರ್ ನೈಟ್ರೋಜನ್ ಫಿಕ್ಸಿಂಗ್, ವಾತಾವರಣದಲ್ಲಿ ನೈಟ್ರೋಜನ್ ಇರುತ್ತೆ, ಅದನ್ನು ಭೂಮಿಗೆ ಸೇರಿಸುತ್ತೆ ಅದು.
1: ಆಯಿತು.
0: ಇನ್ನೊಂದು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೀವಿ. ಫಾಸ್ಫೇಟ್ ಮಣ್ಣಿನಲ್ಲಿರುತ್ತೆ, ಬಟ್ ಅದು ಸಾಲ್ಯುಬಲೈಸ್ ಫಾರ್ಮಲ್ಲಿ ಇರಲ್ಲ. ಆ ಸೂಕ್ಷ್ಮಜೀವಿ ಹಾಕೋದ್ರಿಂದ ಸಾಲ್ಯುಬಲೈಸ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ.
1: ಮತ್ತೀಗ ಜೈವಿಕ ಯಾವ ಗೊಬ್ಬರವನ್ನು ಬಳಕೆ ಮಾಡಬೇಕು? ಈ ನಾವೇನು ತ್ಯಾಜ್ಯ ಹಾಕ್ತೀವಲ್ಲ ಅದನ್ನು ಕಳಿಸೋದಕ್ಕೆ, ವೇಸ್ಟ್ ಡಿಕಾಂಪೋಸರ್ ಅಂತ ಬರುತ್ತಲ್ಲ, ಅದನ್ನು ಬಳಕೆ
0: ಅದು
1: ಮಾಡಬೇಕಾ?
0: ಬಳಕೆ ಮಾಡ್ಬೋದು ಸರ್, ಮಾರ್ಕೆಟಲ್ಲಿ ಇದ್ದಾವೆ ವೇಸ್ಟ್ ಡಿಕಾಂಪೋಸರ್ ಇದ್ದಾವೆ, ಅದನ್ನು ಹಾಕಿದ್ರೆ. ಯಾಕಂದ್ರೆ ಹಿಪ್ಪನೇರಳೆದು ಅದನ್ನು ಶೂಟ್ ಇದೆಯಲ್ಲ ಕಡ್ಡಿ, ಸೆಲ್ಯುಲೋಸ್ ಲಿಗ್ನಿನ್ ಸೆಲ್ಯುಲೋಸ್ ತುಂಬ ಹೈ ಇರುತ್ತೆ, ಬೇಗ ಡಿಗ್ರೇಡ್ ಆಗಲ್ಲ. ಹಾಕಿ ನೀವು ಸ್ವಲ್ಪ ಮುಚ್ಚಿದರೆ ಬೇಗ ಡಿಗ್ರೇಡ್ ಆಗುತ್ತೆ.
1: ಇದು ಯಾವುದು ಬೇಡ ಅಂದ್ರೆ ಸಗಣಿ ಬಗಡೆ ಹಾಕಿದ್ರೆ ನಡೆಯುತ್ತೆ?
0: ನಡೆಯುತ್ತೆ, ಸಗಣಿ ಸಿಗಲಿ ಹಾಕಿ ಹಂಗೆ ಮುಚ್ಚಿಟ್ರು 6 ಮಂತ್ ಒಳಗಡೆ ಅದು ಕೊಳಿತಾ ಇರುತ್ತೆ ಸರ್, ಕೊಳಿತದೆ.
1: ನಿಧಾನ ಕೊಳತ್ರು ಏನು ತೊಂದರೆ ಬಿಡಿ,
0: ತೊಂದರೆ ಏನಿಲ್ಲ, ಅದು ಅಲ್ಲೇ ಮಣ್ಣಲ್ಲೇ ಇರುತ್ತೆ
1: ಅಲ್ವಾ?
0: ಹೌದು ಸರ್,
1: ಗಂಜಲ ಸಗಣಿ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು.
0: ಮಾಡ್ಬೋದು.
1: ಆದರೆ ರೈತರುಗಳು ಕೇಳೋದು ಒಂದು ಪ್ರಧಾನವಾದ ಪ್ರಶ್ನೆ ಇದೆ. ಈಗ ರೇಷ್ಮೆ ಎಲ್ಲ ಬೆಳೆದ ಮೇಲೆ ಹಾಸಿಗೆ ಅಂತ ಏನು ಉಳಿಯುತ್ತಲ್ಲ, ಆ ಕಸನೂ ಕೂಡ ಈ ಒಂದು ಟ್ರಂಚಲ್ಲಿ ಹಾಕೋಬೋದಾ? ಅಕಸ್ಮಾತ್ ಅಲ್ಲೇನಾದರೂ ಕಾಯಿಲೆ ಇದ್ದರೆ?
0: ಅದೇ ಅದೇ ಸರ್, ಅದರಲ್ಲಿ ಏನಿದೆ, ನಾವು ರೇಷ್ಮೆ ಹುಳ ಸಾಕಾಣಿಕೆ ಮಾಡೋ ಟೈಮ್ ಇದರಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಕೆಲವೊಂದು ಕೆಮಿಕಲ್ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ತೀವಿ. ಹೌದಾ ಸರ್, ಲೈಮ್ ಯೂಸ್ ಮಾಡ್ತೀವಿ, ಆ ಒಂದು ವಿಜೇತ ಅಂತ ಬರುತ್ತೆ, ಅದೆಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ, ಎಲೆ ಜೊತೆಗೆ ಇರುತ್ತೆ, ಅದೇ ಸ್ಕ್ರೀಟಾ ಜೊತೆಗೆ ಇರುತ್ತೆ. ಅದು ಭೂಮಿಗೆ ಹಾಕಿದ್ರೆ ಅದರಲ್ಲಿ ಪ್ಯಾಥೋಜನ್ಸ್ ಬರ್ಬೋದು, ಸಿಲ್ಕೋಮ್ ಪ್ಯಾಥೋಜನ್ಸ್ ಇರ್ತವೆ, ಅಥವಾ ನಮ್ಮ ಮಣ್ಣಿಗೆ ಹಾನಿಕರ ಪ್ಯಾಥೋಜನ್ಸ್ ಇರ್ಬೋದು. ಅದು ಡೈರೆಕ್ಟ್ ನಾವು ಟ್ರೆಂಚಲ್ ಹಾಕೋಕ್ಕಿಂತ ಮುಂಚೆ ನಾವು ಸಪ್ರೇಟಾಗಿ ಒಂದು ಪಿಟ್ ಕಾಂಪೋಸ್ಟ್ ಪಿಟ್ ಮಾಡಿಕೊಂಡು ಅದರಲ್ಲಿ ಹಾಕೋಬೇಕಾಗತ್ತೆ. ಅದು ಡಿಕಾಂಪೋಸ್ ಆಗೋಕ್ಕೆ 6 ಮಂತ್ 1 ಇಯರ್ ಹೆಚ್ಚಿಗೆ ತಗೊಳ್ಳೋದು, ಅದು ಆದಮೇಲೆ ನೀವು ನಿಮ್ಮ ಭೂಮಿಗೆ ಉಪಯೋಗ ಮಾಡ್ಕೋಬೋದು.
1: ನೇರವಾಗಿ ಹಾಕಕ್ಕೆ ಬರಲ್ಲ,
0: ನೇರವಾಗಿ ಹಾಕಕ್ಕೆ ಬರಲ್ಲ ಅಂತಲ್ಲ, ಬಟ್ ನಾವು ನಮ್ಮ ಮಾಹಿತಿ ಪ್ರಕಾರ ಹಾಕಬಾರ್ದು ಅಂತ.
1: ನೀವು ರೆಕಮೆಂಡ್ ಮಾಡಲ್ಲ?
0: ಹೌದು ಸರ್,
1: ಅಲ್ವೇ,
0: ನಾವು ರೆಕಮೆಂಡ್ ಮಾಡಲ್ಲ.
1: ಬೇರೆ ಏನಾದರೂ ಕಾಯಿಲೆ ಜಾಸ್ತಿ ಆಗ್ಬಿಟ್ಟು ಕಷ್ಟ ಅಂತ.
0: ಮತ್ತೆ ಮಣ್ಣಲ್ಲೇ ಇರುತ್ತೆ ಅದು ಪ್ಯಾಥೋಜನ್ಸ್ ಅಲ್ಲ. ಈಗ ಎಷ್ಟು ಸ್ಪೋರ್ಸ್ ಇರ್ತವೆ ಸರ್, ನಮ್ದು ರೇಷ್ಮೆ ಹುಳಕ್ಕೆ ಬರೋ ರೋಗಗಳು ಅವು ಮಣ್ಣಲ್ಲೇ ಉಳ್ಕೊಂಡು ಬಿಡುತ್ತೆ, ನಾವು ತೋಟದಿಂದ ಎಲೆ ತಂದಾಗ ಅದ್ರ ಜೊತೆಗೆ ಬರ್ಬೋದು. ಅದಕ್ಕಾಗಿ ಸ್ವಲ್ಪ
1: ಎಚ್ಚರಿಕೆಯಿಂದ
0: ಇರಬೇಕು.
1: ರೇಷ್ಮೆ ಹುಳುವನ್ನು ಸಾಕಣೆ ಮಾಡಿದ ಮೇಲೆ ಉಳಿಯುವಂತಹ ಕಸವನ್ನು ಪ್ರತ್ಯೇಕವಾಗಿ ಗೊಬ್ಬರ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಅಲ್ವೇ?
0: ಹೌದು ಸರ್.
1: ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಣ್ಣಿನ ಆರೋಗ್ಯ ನಿರ್ವಹಣೆ ಮಾಡಿದ್ವಿ ಅಂತಲೇ ಇಟ್ಕೊಳ್ಳಿ ಸರ್, ಏನು ಅನುಕೂಲ ಆಗುತ್ತೆ ಅದರಿಂದ?
0: ಸರ್, ಮಣ್ಣಿನ ಆರೋಗ್ಯ ನಾವು ನಿರ್ವಹಣೆ ಮಾಡೋದ್ರಿಂದ ನಮ್ಮದು ಹಿಪ್ಪನೇರಳೆ ಎಲೆಯ ಇಳುವರಿ ಹೆಚ್ಚಾಗುತ್ತೆ, ಮತ್ತು ಎಲೆಯಲ್ಲಿ ಪೋಷಕಾಂಶಗಳು, ನಾವು ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಮಿನರಲ್ಸ್, ಅದಕ್ಕೆ ಹುಳುಕೆ ಆರೋಗ್ಯವಾಗಿ ಬೆಳಿಬೇಕಾದ್ರೆ ಏನೇನು ಲವಣಾಂಶ ಪೋಷಕಾಂಶ ಬೇಕು ಎಲೆಯಲ್ಲಿ, ಅದು ಎಲ್ಲನೂ ಸಮೃದ್ಧವಾಗಿ ಇರುತ್ತೆ.
1: ಅಲ್ಲ, ಅದನ್ನ ಹಂಗೆ ಹೇಳಿದ್ರೆ ಸಾಕ ಅಥವಾ ಎಲೆ ಪರೀಕ್ಷೆ ಮಾಡಿನೂ ತಿಳ್ಕೋಬಹುದು?
0: ಪರೀಕ್ಷೆ ಮಾಡಿನೂ ತಿಳ್ಕೋಬಹುದು, ಬಟ್ ಅದು ಆರೋಗ್ಯವಾಗಿ ಇರುತ್ತೆ. ನಾವು ಏನು ಸಂಶೋಧನೆ ಮಾಡಿದ್ದೇವೆ, ಇದೇನು ಮಣ್ಣಿನ ಆರೋಗ್ಯ ಬಗ್ಗೆ ತಿಳ್ಕೊಂಡು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟು, ಇರಿಗೇಷನ್ನು, ವೀಡ್ ಮ್ಯಾನೇಜ್ಮೆಂಟ್ ಎಲ್ಲ ನೀವು ಮಾಡಿಕೊಂಡ್ರೆ ಆರೋಗ್ಯವಾಗಿರುತ್ತೆ, ಎಲೆನೂ ಚೆನ್ನಾಗಿರುತ್ತೆ, ನಿಮ್ಮದು ಗೂಡು ಚೆನ್ನಾಗಿ ಬರುತ್ತೆ.
1: ಅಲ್ಲ ಸರ್, ನಾವು ಮಣ್ಣಿಗೆ ಏನೇನು ಕೊಡ್ತೀವೋ ಅದೆಲ್ಲ ಗಿಡ ಬೇರಿನ ಮೂಲಕ ಹೀರ್ಕೋಬೇಕು,
0: ಹೌದು ಸರ್,
1: ಎಲೆಗೆ ತಲುಪಿಸ್ಬೇಕು
0: ತಲುಪಿಸ್ಬೇಕು
1: ಅಲ್ವೇ?
0: ಹೌದು.
1: ಈಗ ಎಲೆ ಪರೀಕ್ಷೆ ಮಾಡಿದ್ರೆ ಹೀರ್ಕೊಂಡಿರೋದೆಲ್ಲ ಎಲೆನಲ್ಲಿ ಇದೆಯೋ ಇಲ್ವೋ ಅನ್ನೋದು ಪರೀಕ್ಷೆ?
0: ಎಲೆ ಪರೀಕ್ಷೆನೂ ನಾವು ಮಾಡ್ತಾ ಇದ್ದೇವೆ ಸರ್.
1: ಮಾಡ್ತೀರಿ?
0: ಮಾಡ್ತೀವಿ.
1: ಓಕೆ, ಅದಕ್ಕೆ ಯಾವ ರೀತಿ
0: ಎಲೆ ಪರೀಕ್ಷೆ ಮಾಡಬೇಕಾದ್ರೆ ರೈತರು ಏನು ಮಾಡಬೇಕು, ಮೇಲೆ ಅಂತ ಹೇಳ್ತೀವಿ ಸರ್, ಗಿಡ ಬೆಳೆದಿದ್ಮೇಲೆ ಟಾಪ್ ಮೀಡಿಯಂ ಬಾಟಮ್ ಅಂತ ಹೇಳ್ತೀವಿ, ಅಂದರೆ ಟಾಪ್ ಲೀಫ್ ಮೀಡಿಯಂ ಲೀಫ್, ಆ ಥರ ರ್ಯಾಂಡಮ್ ಆಗಿ ಒಂದು 10 ಪ್ಲಾಂಟ್ಸ್ದು ಎಲೆನ ಮಿಕ್ಸ್ ಮಾಡಿಕೊಂಡು ಅವರು ನಿಯರ್ ಇದ್ದರೆ, ರೈತರು ನಿಯರ್ ಮೈಸೂರಿಗೆ ನಮ್ಮ ಆಫೀಸ್ಗೆ ನಿಯರ್ ವಿಲೇಜಸ್ ಇದ್ದರೆ ಸೇಮ್ ಡೇ ತಂದು ಕೊಡ್ಬೋದು, ಇಲ್ಲ ತುಂಬ ದೂರ ಇದ್ದರೆ ಅವರು ಶೇಡಲ್ಲಿ ಒಣಗಿಸ್ಕೊಂಡು ಎಲೆನ ಸ್ವಲ್ಪ ಪೌಡರ್ ಮಾಡಿ ಕೊಡ್ಬೋದು ನಮಗೆ, ನಾವು ನ್ಯೂಟ್ರಿಯೆಂಟನ್ನು ಚೆಕ್ ಮಾಡಿ ಕೊಡ್ತೀವಿ.
1: ಅಂದರೆ ಈಗ ಹಿಪ್ಪನೇರಳೆ ಕಟ್ ಮಾಡ್ತಾರಲ್ವಾ, ಎಷ್ಟನೇ ದಿವಸದ ನಂತರ ತರಬೇಕಾಗತ್ತೆ ಎಲೆನ?
0: ಹಾಂ ಸರ್, ಮಿನಿಮಮ್ 40 ಡೇಸ್ ಆಗಿರ್ಬೇಕು, ಅದಕ್ಕೆ
1: 40 ದಿವಸ
0: ಅದು ಅದ್ರ ವಯಸ್ಸು ಆಗಿರ್ಬೇಕು.
1: ಮರಗಡ್ಡಿನಲ್ಲಿ ಕೇಳ್ತೀನಿ ಅಂದ್ರೆ
0: ಎದರಲ್ಲೇ ಆಗಲಿ ಸರ್, 40 ದಿವಸ ಆದ್ಮೇಲೆ ನಾವು ರೇಷ್ಮೆಗೆ ಹಾಕಕ್ಕದು ಶಿಫಾರಸು. ಹಾಂ, ಸೂಕ್ತ. ಚಾಕಿಯಿಂದ

0: ಇಪ್ಪತ್ತು ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಆ್ಯಕ್ಚುಲಿ ನೀವು 50-60 ಡೇಸ್ ಆಗಿದ್ಮೇಲೆ ಅದಕ್ಕೆ ಕೊಟ್ಟರೆ ಕಂಪ್ಲೀಟ್ ಅದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇದೆಯಾ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ.
1: ಅನಲೈಸ್ ಮಾಡಿ
0: ಹೇಳ್ತೀರಿ
1: ಸರ್ ಅಲ್ವೇ?
0: ಹೇಳ್ತೀವಿ.
1: ಅವಾಗ ಆ ಎಲೆ ಪರೀಕ್ಷೆ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಕೂಡ ನಿರ್ಧಾರ ಮಾಡ್ಬೋದು.
0: ನಿರ್ಧಾರ ಮಾಡ್ಬೋದು. ಮಾಡ್ಬೋದು ಸರ್,
1: ಮಾಡ್ಬೋದು.
0: ನಿಮ್ಮ ಎಲೆಯಲ್ಲಿ ಚೆನ್ನಾಗಿದೆ ಅಂದ್ರೆ ಮಣ್ಣ ಆರೋಗ್ಯ ಚೆನ್ನಾಗಿದೆ
1: ಅಲ್ವಾ?
0: ಹೌದು ಸರ್, ಹೌದು.
1: ಈಗ ಮಣ್ಣಿನ ಆರೋಗ್ಯ ಯಾವ್ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೀರಿ?
0: ಅದೇ ಸರ್, ನಾನು ಮೊದಲೇ ಹೇಳಿದೆ, ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್, ಈ ಮೂರು ಬ್ಯಾಲೆನ್ಸ್ ಆಗಿರ್ ಅದು ಇದ್ರೇ ಮಣ್ಣಲ್ಲಿ ಎಲ್ಲ ಇದೆ. ನಿಮ್ಮ ಸೂಕ್ಷ್ಮನೇ ಜೀವಿನೇ ಇಲ್ಲ ಅಂದರೆ ನಾವು ಹಾಕಿದ ಪೋಷಕಾಂಶಗಳು ಗಿಡಕ್ಕೆ ಸಿಗೋದಿಲ್ಲ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಎಷ್ಟೋ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೆರೆ ಇದ್ರೆ ಕೆರೆ ಗೋಡ್ನು ಕೂಡ ಹೊಡಿತಾರೆ, ಸಿಲ್ಟ್ ಟ್ಯಾಂಕ್ ಸಿಲ್ಟ್, ಅದನ್ನ ಜಮೀನ್ಗೆ ಹಾಕೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಬಂದು ಒಂದೇನಾದ್ರು ಪರೀಕ್ಷೆ ಮಾಡಿಸ್ಕೋಬೇಕು.
3: ಮಾಡಿಸ್ಬೇಕು ಸರ್. ಹೌದು
2: ಹೌದು,
3: ಮಾಡಿಸ್ಲೇಬೇಕು.
2: ಯಾಕೆ ಅಂತೀರಿ?
3: ಯಾಕೆಂದ್ರೆ ಅದು ತುಂಬ ವೇಸ್ಟ್ ಬಂದಿರುತ್ತೆ ಸರ್, ಅದರಲ್ಲಿ ಏನೇನೋ ಗೊತ್ತಿರಲ್ಲ ನಮಗೆ, ಅದರಲ್ಲಿ ವಿಷಾಂಶ ತುಂಬ ಇರ್ತವೆ. ಫಾರ್ ಎಕ್ಸಾಂಪಲ್, ನಾವು ಬೇರೆ ಸಾಯಿಲ್ ತರಬೇಕಾದ್ರೂ ಅದರ ಬೇರೆ ಪ್ಯಾಥೋಜನ್ಸ್ ಬರುತ್ತೆ. ನಾವು ಈವನ್ ಪ್ರತಿಯೊಂದು ರೈತರಿಗೆ ಹೇಳ್ತೀವಿ, ನೀವು ಮಲ್ಬರಿ ಸ್ಯಾಪ್ಲಿಂಗ್ಸ್ ತಗೊಂಡು ಹೋಗಿ ನಿಮ್ಮ ಜಮೀನು ಹಾಕೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲಿ ತಗೊಂತೀರಾ ಅಲ್ಲಿ ಯಾವ ಪ್ಯಾಥೋಜನ್ಸ್ ಇತ್ತು, ಅಥವಾ ನೆಮಟೋಡ್ಸ್ ಅಂತ ಹೇಳ್ತೀವಿ ಸರ್, ರೂಟ್ ರಾಟು ನೆಮಟೋಡ್ಸ್, ಇವೆರಡು ರೋಗ ಏನಿದೆ ಇನ್ನೊಂದು ಜಮೀನಿಂದ ನೀವು ತಗೊಂಡು ಹಾಕಿದ್ರೆ ನಿಮ್ಮ ಜಮೀನಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನಾವು ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ, ಅದರಲ್ಲಿ ಪ್ಯಾಥೋಜನ್ಸ್ ಯಾವ ಥರ ಇದೆ, ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಇರಬಾರ್ದು, ಮತ್ತು ವಿಷಾಂಶ ಇರಬಾರ್ದು, ಹೆವಿ ಮೆಟಲ್ಸ್ ಇರಬಾರ್ದು, ಇದ್ರೂ ಅದ್ರ ರೇಂಜ್ ಅಂತ ಇರುತ್ತೆ, ಆ ಮಟ್ಟದಲ್ಲಿ ಇರಬೇಕು.
2: ಅಂದರೆ ಒಂದು ವೇಳೆ ಅವರು ಗೋಡನ್ನೇ ಹೊಡಿತಾರೆ ಅಂತಂದ್ರೆ ನಿಮ್ಮ ಹತ್ರ
3: ಪರೀಕ್ಷೆ ಮಾಡಿಸ್ಕೊಂಡು ಹಾಕೊಳ್ಳೋದು ಒಳ್ಳೇದು
2: ಅಲ್ವೇ?
3: ಹೌದು ಸರ್.
2: ಓಕೆ, ಈಗ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಹೇಳ್ತೀರಾ ತಮ್ಮದು?
3: ಹಾಂ ಸರ್,
2: ಕನ್ನಡದಲ್ಲಿ ಹೇಳ್ಬೇಕು.
3: ಹೌದು ಸರ್, 8884589680.
2: ಇನ್ನೊಮ್ಮೆ ಹೇಳ್ತೀರಾ?
3: 8884589680.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ.
3: 8884589680.
2: ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರೇ. ಇದುವರೆಗೂ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮತ್ತು ಮಣ್ಣಿನ ಫಲವತ್ತತೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
3: ನಮಸ್ಕಾರ.
0: ಹಿಪ್ಪು ನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಿಪ್ಪು ನೇರಳೆಯಲ್ಲಿ ಪೋಷಕಾಂಶ ಕೊರತೆ ಮತ್ತು ಸರಿಪಡಿಸುವ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್.
1: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದೆ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಜಿಎನ್ ಮಂಜುನಾಥ್.

0: ಇನ್ನೊಂದು ಇಲ್ಲ. ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
1: ಬಂದ್ಬಿಟ್ಲು ದೊಡ್ಡದಾಗಿ
0: ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಆತ್ಮೀಯ ರೈತ ಬಾಂಧವರೇ, ನಾಳೆ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಜಂತುಹುಳು ಹಾಗೂ ಬಸವನ ಹುಳುಗಳ ನಿವಾರಣೆ ಹಾಗೂ ನಿರ್ವಹಣೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾ ಜಿಕೆ ಸುದರ್ಶನ್ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾ ಜಿಕೆ ರಾಮೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 7:34 ಇನ್ನು ಮುಂದೆ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ಧವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು

0: ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ, ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ದವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60-61 ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60-62 ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61

0: ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ ಮೂರು ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡೆಯಾತ್ರೆಯಲ್ಲ, ಭಾರತದ ಮೂರು ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂನ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೋ ರೂಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಎರಡನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಖೆಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೂಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು FM 100.6. 7:45:20 ಈ ಸಮಯದಲ್ಲಿ ಕೆಲವು ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಮೊದಲಿಗೆ ಪೂಜಾ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರ ಅವರೊಂದಿಗೆ ಧ್ವನಿಯಾಗಿರುವ ಗೀತೆಯನ್ನು ಕೇಳಲಿದ್ದೀರಿ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕವನಮಾಲೆ, ಯುವ ಕವಿಗಳಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಶ್ರೀಗಂಧ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಮಂಜುಳಾ ಗುರುರಾಜ್ ಅವರೊಂದಿಗೆ ಧ್ವನಿಯಾಗಿರುವ ಗೀತೆ ಮೂಡಿಬರಲಿದೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವ ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಗೀತೆ ಈಗ ಮೂಡಿಬರ್ತಾ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಅನುರಾಗ ಶೀರ್ಷಿಕೆಯ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಮಯದಲ್ಲಿ ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವರಾಳಿರಾಗ ಮಿಶ್ರ ಛಾಪುತಾಳದಲ್ಲಿರುವ ಮಾಮಮ ವೀನಾಕ್ಷಿ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಮುಂದೆ ನಾರಾಯಣ ತೀರ್ಥರ ಕೃತಿ ಗೋವಿಂದ ಮಿಹ ಗೋಪಿಕಾನಂದ ಅಭೇರಿ ರಾಗ ಖಂಡಚಾಪು ತಾಳದಲ್ಲಿದೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೈದರಾಬಾದ್ ಸಹೋದರರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು.

ಕೇಳುಗರೆ, ಇಂದು ರಾತ್ರಿ 10 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ರಮ್ಮನಹಳ್ಳಿ ಅಂಕಪ್ಪ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: క్రీడాలోక ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ
0: ಮಂಜು ಅವರೇ. ಮೊನ್ನೆ ತಾನೇ ಫಿಫಾ ಮುಗೀತು, ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ.
1: ಖಂಡಿತವಾಗ್ಲು.
0: 23ನೇ ಫಿಫಾ ವಿಶ್ವಕಪ್ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ ಮೂರು ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿ ಆಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ ಎರಡನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ,
1: ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳಾಡಿದ್ವು, ಆದ್ರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾವನ್ನು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ದು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೆ ಏನಪ್ಪ ಅಂದ್ರೆ, ಸ್ಪೇನ್ ಎರಡನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಅವರು ಆಡ್ಕೊಂಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ಅಲ್ಲಿ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು, ಎಲ್ಲೂ ಅನ್ಸಿಲ್ಲ ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ್ಕೆ ಆಗೋದಿಲ್ಲ, ಅರ್ಹರಲ್ಲ ಅಂತ. ಆ ರೀತಿ ಒಂದು ಪ್ರದರ್ಶನದ ಮುಖಾಂತರ ಎರಡನೇ ಬಾರಿಗೆ ಅವರು ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದ್ದಾರೆ.
0: ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರ್ಲಿಲ್ಲ ಸ್ಪೇನ್, ಯಾಕಂದ್ರೆ ಎರಡು ಮುಖಾಮುಖಿ ಬಹಳ ಜೋರಾಗಿತ್ತು, ಗೋಲ್ ಒಂದು ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಒಂದ್ ಗೋಲ್ ಆಯ್ತಲ್ವಾ.
1: ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್

0: ಅಳವಡಿಸ್ಕೊಂಡಿರೋದು ಸ್ಟೈಲಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ, ಬಾಲ್ ಪೊಸಿಷನ್ ನೀವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವ್ರು 800 ಪಾಸ್ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೈನಾದವರು ಆಲ್ಮೋಸ್ಟ್ ಅಲ್ಲಿ 400 ಪಾಸ್ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ ಅರ್ಜೆಂಟೈನಾದ ಮೊದಲನೆಯ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು 2 ಶಾಟ್, ಅರೇನಪ್ಪ ಅದು ಆಫ್ ಟಾರ್ಗೆಟ್. ಗೋಲ್ ಮೇಲೆ ಯಾವುದೇ ಶಾಟ್ನ ಗಳಿಸ್ಕೊಂಡಿಲ್ಲ ಅಂದ್ರೆ, ನಿಮಗೆ ಗೋಲ್ ಮೇಲೆ ಶಾಟ್ನ ಗಳಿಸ್ಕೊಂಡಿಲ್ಲ ಅಂದ್ರೆ ಎಲ್ಲಿ ನಿಮಗೆ ಗೋಲ್ ಸಿಗುತ್ತೆ? ಅರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ.
1: ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ.
0: ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರು ಇರ್ಬೋದು. ಅದೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡಿದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ, ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ.
1: ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು.
0: ಆದ್ರೆ ಏನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೇಕು, ವಿಶ್ವಕಪ್ ಅಂತ ಹೇಳಿದ್ರೆ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ದ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅರೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು, ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದ್ ಮಾಡೇ ಮಾಡ್ತೀವಿ. ಅರೇನಪ್ಪ ಅಂತ ಹೇಳಿದ್ರೆ ಈಗ ಮಹಿಳಾ ಭಾರತ ತಂಡನಾಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ. ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್
1: ಮಾಡ್ಬೇಕು,
0: ಅದು ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ, ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರ ಅದೇ ರೀತಿ ಒಂದು ಪ್ಲೇಯರ್ನ ನೀವು ಬೆಳೆಸಬೇಕು ಅಂತ ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ, ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡಬೇಕು ಅಂತ.
0: ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ, ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತೆ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ನಮ್ಗೆ ಯಾಕೆ 80 ಜನ ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ, ನಮ್ದಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾಗ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅನ್ನೋ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ, ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ, ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ವರ್ಷ ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ 32 ಇತ್ತು, ಈಗ 48 ಆಗಿದೆ, ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು.
1: ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದ್ದೀರಿ, ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲಕು ಹಾಕುವುದಾದರೆ,
0: ಈಗ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೆ ನಾವು ಮಾತಾಡಿದ್ವಿ ಬುನಾದಿ ಯಾವ ರೀತಿ ಇರಬೇಕು ಅಂತ. ಅಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿರ ಬಹುಶಃ ಮಂಜು ಅಂತ 100+ ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್, ಸೊ ಅವರು ನನ್ನ ಬ್ಯಾಸ್ಕೆಟ್ ಬಾಲ್ಗೆ ಇದ್ ಮಾಡ್ಬೇಕು ಅಂತ ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬ್ಯಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್.
1: ನೀವು ಮೊದಲಿಗೆ ಫುಟ್ಬಾಲ್ ಆಟಗಾರರಲ್ಲ,
0: ಇಲ್ಲ ಇಲ್ಲ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಅವಾಗನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಕೂಲ್ ಅಲ್ಲಿ ಇದೊಂದೇ ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು. ನಮ್ಮ ಮಾವ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ಏನೋ ನನ್ನ ಫನ್ಗೆ ಹೋಗ್ತಾ ಇದ್ದೆ ಅಲ್ಲಿ, ಈ ಚಿಕ್ಕ ಮಕ್ಕಳು ಬರ್ತಾ ಇರಲ್ಲ, ಅರೆ ಫುಟ್ಬಾಲ್ಗೆ ಚಿಕ್ಕ ಮಕ್ಕಳು ಬರ್ತಾ ಇದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು, ಅಲ್ಲಿಂದಾನೇ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ
1: ಮನೆಯಲ್ಲಿ ಆ ವಾತಾವರಣ ಇರಲಿಲ್ಲ, ಕ್ರೀಡಾ ವಾತಾವರಣ ಇರಲಿಲ್ಲ, ಅದು

0: ಆಗಿಳಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ?
1: ಒಂದೇನಪ್ಪ ಅಂತ ಹೇಳಿದ್ರೆ, ಮತ್ತೆ ಆಟದಲ್ಲಿ ಹುಚ್ಚು. ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು, ಇವನ್ ಖೋಖೋ ಆಡ್ತಾ ಇದ್ದೆ ನಾನು, ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪ ಅಂದ್ರೆ ಎಲ್ಲ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡ್ಬೋದು ಅಂತ. ಮತ್ತೆ ಇನ್ನೊಂದು, ಬೇಸಿಗೆ ರಜದಲ್ಲಿ ನನ್ನನ್ನು ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 months, 2.5 months ನನಗೆ ಬೇರೆ ಯಾವುದು ಗೇಮ್ ಆಡೋಕ್ಕಾಗಲಿಲ್ಲ, ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ದ, ಅದು ಹಾಗೆ ಅದ್ರ ಪ್ಯಾಷನ್ನು ಒಲವು. ಆದರೆ ಇನ್ನೊಂದೇನಪ್ಪ ಅಂತೇಳಿದ್ರೆ ನನ್ನೊಬ್ರು ಸೀನಿಯರ್ ಇದ್ರು, ನಂದಕುಮಾರ್ ಅಂತ. ಸೊ ಅವ್ರು ಬಂದು ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇತ್ತು, ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು. ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇತ್ತು.
0: ಗ್ರಾಮೀಣ,
1: ಯಾಕಂತ ಹೇಳಿದ್ರೆ ಕಬಡ್ಡಿ, ಖೋಖೋ, ಕಬಡ್ಡಿ ಎಲ್ಲಾನು ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಹುಡುಗ ಚೆನ್ನಾಗಿರ್ತ ಒಂದ್ರಲ್ಲಿ ಆಡ್ತಾನೆ, ಇವನ್ನ ಇನ್ನೊಂದ್ ಕಡೆ ಟ್ರೈ ಮಾಡ, ಇನ್ನೊಂದ್ ಕಡೆ ಟ್ರೈ ಮಾಡ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವುದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು.
0: ಸ್ಕೂಲ್
1: ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಲ್ಲ, ಆ ಬುನಾದಿ ಅಂತ ಏನ್ ಹೇಳ್ತೀವಿ ಅದು ಸ್ಕೂಲಿಂದ ಸ್ಟಾರ್ಟ್ ಆದ್ರೆ ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟ್ ಆಗಿ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಾದ್ಮೇಲೆ ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ ಅಲ್ಲಿ, ರೋಟರಿ ಶಾಲೆ ಮತ್ತೆ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ಅಂತ, ಫುಟ್ಬಾಲ್ ಎರಡೇ ರೈವಲ್. ಸೊ ಎರಡು ಫುಟ್ಬಾಲ್ ಇದ್ರಲ್ಲಿ ಇದ್ಬೇಕಾದ್ರೆ ಫೈನಲ್ನಲ್ಲಿ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲಲೇಬೇಕು ಅಂತ. ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ತಂಗ ತಂದು ಕೂರಿಸಿದೆ. ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ. ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಅರೆ, ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ U19 ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ, ತ್ರಿಶೂರಲ್ಲಿ ನಾವು ಫೈನಲ್ ಅಲ್ಲಿ ಗೆಲ್ತೀವಿ, ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ದು ಅಲ್ಲಿ ಜರ್ನಿ ಶುರು ಆಗುತ್ತೆ.
0: ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
1: ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆತರ ಇತ್ತು, ಅಂದ್ರೆ ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದಾಗ ನನ್ಗೆ ನಾನೊಬ್ಬ ಅಲ್ಲ, ಇದು ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ ಅಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ ಬೆಳಿಗ್ಗೆ ಪ್ರಾಕ್ಟೀಸ್, ತರಬೇತಿ, ಅದಾದ್ಮೇಲೆ ಎಜುಕೇಶನ್, ಮತ್ತೆ ಈವ್ನಿಂಗ್ ತರಬೇತಿ.
0: ಆಫ್ಟರ್
1: ಸೆವೆಂತ್ ಬಂದಿದ್ ನಾನು, 8th, 9th, 10th ಬಂದು ವಿದ್ಯಾನಗರದಲ್ಲಿ. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ ಬರ್ತೀವಿ, ಕಂಟ್ರಾ ಸ್ಟೇಡಿಯಂ ಅಲ್ಲಿ U19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ಗೆ. U19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟಂಟೈನ್ ಅಂತ ಇರ್ತಾರೆ, ಸ್ಟೀಫನ್ ಕಾನ್ಸ್ಟಂಟೈನ್ ಅವರು ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ಲೇಯರ್ಸ್ಗಳನ್ನ ಇದು ಮಾಡೋಣ,
0: ಆರ್ಸಿ
1: ತಗೊಂಡ್ಬರೋಣ, ಯಾರಿಗೆ ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ U19 ಅಲ್ಲಿ ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದಿಂದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ U19 ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗಬೇಕು, 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ 20 ಜನ
0: ಆಧಾರದ ಮೇಲೆ ಆರಿಸಿದ್ರು
1: ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ, ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್, ಒಳ್ಳೆ ಟ್ಯಾಲೆಂಟ್
0: ಅವ್ರಿಗೆ
1: ಪ್ಲೇಯರ್ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಟ್ಯಾಲೆಂಟ್ ಇದಾರೆ, ಈಗ ಸ್ಕೌಟಿಂಗ್ ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದ್ ಮಾಡಬಹುದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿದ್ 4 ಜನ, 4 ಜನ ಕೇವಲ ಒಬ್ಬನೇ ನಾನು ಸೆಲೆಕ್ಟ್ ಆಗಿದ್ದು, 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವ್ರು 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು ಐರ್ಲೆಂಡ್ಗೆ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಅಂತಂದಾಗ ಈಗ ನಮ್ಮ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದೋ,
0: ಮತ್ತೆ
1: ಈಗ ನೋಡಿ ಅಂತವಾಗಿ ನನ್ಗೆ ಯಾವ ರೀತಿ ಸಿಕ್ತು, ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಅದು ಯಾವಾಗ U19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ

0: ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ, ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮ್ಗೆ ಡೆಬ್ಯೂ ಮಾಡ್ತೀವಿ, ಅಂದ್ರೆ U19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ 2005 ಪಾಕಿಸ್ತಾನಕ್ಕೆ. ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರು, ಅವ್ರಿಗೆ ಇಂಜುರಿ ಆಗ್ಬಿಡುತ್ತೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ಗೆ ಅಂತ ಬೇರೆಯವ್ರಿಗೆ ಬದಲು ನಾನು ಆ ಒಂದು U19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ. 11 ಅಲ್ಲಿ ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ, ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು, ಸೆಮಿಫೈನಲ್ ಅಲ್ಲಿ ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು.
1: ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿಯಾಯಿತು ಅಂತ?
0: ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ, ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು ಎಚ್ ಎಲ್ ನಾನು ಬಂದ್ ಮಾಡಬೇಕಾಗಿತ್ತು ಕ್ಲಬ್ಗೆ. ಅರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್, ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು, ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಅವ್ರದ್ದು ಪೊಟೆನ್ಶಿಯಲ್ ಇದೆ ಅಂತ ಅವ್ನ ಕೋಚ್ಗೆ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದು ನೋಡಿಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರ್ಬೋದು, ಮತ್ತೆ ನಮ್ಮಣ್ಣ ದಯಣ್ಣ ಅಂತಿದ್ರು, ಸೊ ಅವರು ಎಲ್ಲ ಸೇರಿಕೊಂಡು, ದಯಣ್ಣನು ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಸೊ ಅವರು ಎಲ್ಲ ಸೇರಿಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು, 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ, ಫಸ್ಟ್ ಗೋಲ್ನ ನಾನು ಗಳಿಸ್ಕೊಳ್ತೀನಿ ಫೆಡರೇಷನ್ ಕಪ್ ಅಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟ್ ಅಲ್ಲಿ, ಸೊ ಅವ್ರು JCTಗೆ ಆಡ್ತಾ ಇರ್ತಾರೆ, ನಾವು ಮಹೀಂದ್ರ ನಾವು 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೀಂದ್ರ ಯುನೈಟೆಡ್ಗೆ ಆಡ್ತೀನಿ, ಅದಾದ್ಮೇಲೆ 3 ವರ್ಷ ಮೋಹನ್ ಬಗಾನ್ಗೆ ಆಡ್ತೀನಿ. ಸೊ ಈ ಕಡೆ ಕ್ಲಬ್ ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ ಅದು ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ.
1: ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ, ಅದರಲ್ಲಿ MM ಪೋರ್ಟ್ ಕಪ್ ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಆಕ್ಚುಲಿ ಏನಪ್ಪ ಅಂದ್ರೆ U19 ಅಲ್ಲಿ ಎರಡನೇ ಟೂರ್ನಮೆಂಟ್ ನಾವು ಈಗ ಮಿಲ್ಕ್ ಕಪ್ ಆದ್ಮೇಲೆ ಎರಡನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ ಹೋಗ್ತೀವಿ, MM4 ಎನ್ರಸ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ ಒಂಥರ ಖುಷಿ ಅನ್ಸುತ್ತೆ, ಒಂಥರ ಹೊರಗಡೆ ಹೋಗ್ತಾ ಇದೀವಿ, ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ, ಸೊ ಹೊರಗಡೆ ಹೋಗ್ತಾ ಇದೀವಿ. ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ನಮ್ಗೆ ಇನ್ನೊಂದು, ಓ ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ ನ ಎಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ನ ಇದ್ ಮಾಡ್ಬೇಕು ಅಂತ ಹೇಳಿ ಇನ್ನೂ ಕಷ್ಟ ಪಡಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನು ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್ ಗೇಮ್ಸ್ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೇ ಬಿಟ್ ಮಾಡ್ತೀವಿ, ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ ಅನುಭವನ
1: ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾರ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನಿಸ್ತಾ ಇತ್ತು, ಮನೆಯಲ್ಲಿ ಯಾವ ವಾತಾವರಣ ಇತ್ತು?
0: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಬಂದು ಮುಂಬೈಯಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾಯಿಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗ ಹೋದಾಗ ಕ್ಯಾಂಪ್ಗೆ ಹೋದಾಗ್ಲೂ ನಾನು ಟ್ರೈನು ಬಸ್ ಇದ್ರಲ್ಲೇ ಹೊರಡೋದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು, ಒಂಥರ ಭಯನೂ ಆಯಿತು. ಆದರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್, ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ, 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದರಲ್ಲಿ ಒಂದು ಡಿಫೆಂಡರು, ಒಂದು ಮಿಡ್ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನ ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮು, ಅನೌನ್ಸ್ ಮಾಡ್ತಾರೆ ನನಗೆ, 3 ಜನ ಹೇಳಿದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಅವನ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ, ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದರೆ ತುಂಬ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತು ಕೋಚು ಮತ್ತು ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮನರು ಅಡುಗೆ ಎಲ್ಲ ಮಾಡ್ಕೊಂಬಂದು ಎಲ್ಲ ಇದು ಮಾಡ್ಕೊಂಬಂದು ಅವರು ಬರ್ತಾರೆ. ಸೊ ಒಂಥರ ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಓ ವಾಪಸ್ ಹೋಗ್ಬೇಕು
1: ಅನ್ಸುತ್ತೆ
0: ಖಂಡಿತವಲ್ಲ, ಯಾಕಂತ ಹೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ.
1: ಅದೇ ಹಿಮ್ಮುಖವಾಗಿ ನೋಡಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ ನಿಮ್ಗೆ.
0: ಖಂಡಿತವಾಗ್ಲು, ಯಾವುದೇ ಸಂದೇಹ ಇಲ್ಲ.
1: U23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು, ಈ ಕುರಿತಾಗಿ ಹಂಚಿಕೊಳ್ಳಿ.
0: ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಓಕೆ ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ

0: ಈಗ ನಾನು 2005 ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದುಕೊಡುತ್ತೆ. U23 ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತ್ವನ ವಹಿಸಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಕಡೆಯ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ, ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ ಆಗ್ತಿದ್ದೆ.
1: ಸರ್, ಆ ತಂಡದಲ್ಲಿ
0: ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಇನ್ನೊಬ್ರು ಕುಟ್ಟಿಮಣಿ ಅಂತ ಇದ್ರು. ಬೇರೆ ಎಲ್ಲರೂ ಇದಾರೆ, ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು, ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್ ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿ ಇದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದ್ರಲ್ಲಿ ಇದಾರೆ. ಅದೇನಾದ್ರು ಆ ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡನ ಮುಂದಾಳತ್ವನ ವಹಿಸೋದು ಭಾರತ ಕಾಡದೇ ಇದು, ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ.
1: 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ.
0: ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡದೆ ಗೆಲ್ಲೋದಕ್ಕೆ ಅಂತ, ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆದ್ತೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ. ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ, ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ನಾವು ಇಲ್ಲಿಗೆ ಬಂದಿದ್ವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ ಆ ರೀತಿ. ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು, 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ಒಬ್ರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ ಇಷ್ಟನ್ನ ದಾಟ್ಕೊಂಡು ನೀವು ಒಂದು ತಿಂಗಳ ಕಾಲ ಆಡಿ ಈ ಒಂದು ತಿಂಗಳಿಗೋಸ್ಕರ ನೀವು 4 ವರ್ಷ ಕಷ್ಟಪಡಬೇಕು. ಆ 4 ವರ್ಷದ ಕಷ್ಟಪಟ್ಟು ನಿಮ್ಗೆ ಒಂದು ತಿಂಗಳ ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಇದ್ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ
1: ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ಅನುಭವಗಳು.
0: ಈಗ ನೀವು ನೋಡ್ಬೋದು, ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದ್ದಾರೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ ಒಂದು
1: ವರ್ಷದಿಂದ ಕಾದಿರ್ತಾರೆ, ಶ್ರಮ ಪಟ್ಟಿರ್ತಾರೆ.
0: ಮತ್ತೆ ಇನ್ನೊಂದು ಅಂತ ಹೇಳಿ, ಇನ್ನು ಮುಂದಿನ 4 ವರ್ಷಕ್ಕೆ ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ, ಈಗ ಯಾಕಂದ್ರೆ ಇಟಲಿ ಕ್ವಾಲಿಫೈನೇ ಆಗಿಲ್ಲ, ಆ ಒಂದು 4 ವರ್ಷದಲ್ಲಿ ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹಾಬಿಲಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್.
1: 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ, AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬ್ನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲ ಟೂರ್ನಮೆಂಟ್ಗಳು?
0: ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಆಗಕ್ಕೆ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸೋಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನಿ ಗೋಸ್ವಾಮಿ, ಬೈಚುಂಗ್ ಭುಟಿಯಾ ಇವ್ರದ್ದು ಒಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಏನ್ ಗೋಲ್ಡನ್ ಜನರೇಷನ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ದೆ ಆ ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011 ಈ ಒಂದು ಗೋಲ್ಡನ್ ಸುವರ್ಣ ಯುಗ. ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೇನ್ ಬೇಕು ಹೇಳಿ ಮೇಡಮ್. ಯಾಕಂದ್ರೆ 2006 ಬಾಬೌಟನ್ ಅಂತ ಬರ್ತಾರೆ, ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವರೇ. ಅವ್ರು ಬಂದದಲ್ದೆ 2007 ನೆಹರು ಕಪ್ನ ನಾವು ಡೆಲ್ಲಿಲಿ ಗೆಲ್ತೀವಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ, ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯುರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ. 27 ವರ್ಷದ ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬೌಟನ್ ಸರ್. ಒಂದು ತಂಡ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಬೇಕು. ಅವಾಗ ಒಂದು ಎಲ್ಲ ಕಾಲ ಕೂಡ ಬಂತು, 2007, 2009, 2011 ಈಗ ಸ್ಪೇನ್, ಈಗ ಎಷ್ಟು ಆಡಿದ್ರು ಯಾರು ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಯಾವತ್ತು ಈಗ ಎರಡನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೂರನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನ್ಸ್ಕೊಂತಾರೆ.
1: ಕೋಚಿಂಗ್ ನಲ್ಲಿ ನೀವು AFCA ಲೈಸೆನ್ಸ್ ಇದೆ ನಿಮ್ಮ ಹತ್ರ, ಕರ್ನಾಟಕ ಹೆಡ್ ಕೋಚ್ ಆಗಿ ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ. ನಮ್ಮ ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ 3ನೇ ಸ್ಥಾನದಲ್ಲಿದ್ದಾರೆ, ಅಂದ್ರೆ ರೊನಾಲ್ಡೋ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ.
0: ಗೆಲ್ಬೇಕು

0: ಅಂತ ಹೇಳಿದ್ರೆ ಹಿಂದೆಯವ್ರು ಚೆನ್ನಾಗಿ ಆಡಿ ಮುಂದೆಯವ್ರು ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆಯವ್ರು ಗೋಲ್ ಹೊಡೆದು ಹಿಂದೆಯವ್ರು ಸೇವ್ ಮಾಡಲಿಲ್ಲ ಅಂದರೆ ಇದೆ ಒಂದು ತಂಡವಾಗಿ. ಅದೇ ರೀತಿ ನಾವು ಕ್ವಾಲಿಫೈ ಆಗಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷ್ಯಾ ಥರ್ಡ್ ಪ್ಲೇಸ್ ಆದರು, 20 ಇಯರ್ಸ್ ಪ್ಲಾನ್ ಮಾಡಿದ್ರು. ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು.
1: ಸರ್, ಈಗ ಈ ಕಾಲ್ ಚಂಡಿನ ಆಟಕ್ಕೆ ಒಂದು ಚಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡೇ ಆಡ್ತಿರ್ತಾರೆ, ನಾವು ನೋಡಿದೀವಿ. ಒಂದ್ ಚಂಡ್ ಸಿಕ್ಕಿತ್ತಂದ್ರೆ ಸಾಕು, ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು?
0: ಅದನ್ನೇ, ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಇದೀವಿ. ಈಗ ಮೈಸೂರಿಗೆ, ನಾನ್ ನಂಜನಗೂಡ, ನಾನ್ ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನು ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ ಅಂದ್ರೆ ಬಹುಶಃ ನಾನ್ ಫುಟ್ಬಾಲ್ ಆಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ, ಈಗ ಕಲ್ತಾದ್ಮೇಲೆ ನೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಟ್ ಮಾಡು. ಸೆಲೆಕ್ಷನ್ ಆದವ್ರು ಇಲ್ಲಿಗೆ ಬಂದ್ವಿ ನಾವು, DYSS ಬಂದ್ವಿ. ಸೊ ಆ ರೀತಿಯಾಗಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ ಬೇಕು. ಮೇಡಮ್, ಟ್ಯಾಲೆಂಟ್ಗೆ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ಗೆ ತುಂಬಾ ಜನ ಇದ್ದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರಿಸೋರ್ಬೇಕು, ಮಾರ್ಗದರ್ಶಕರು ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ, ರಿಸಲ್ಟ್ ಬರಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ಗಳು ಬೇಕು, ಆ ರೀತಿಯಾದ ತರಬೇತಿಗಳು. ಅವ್ರಿಗೆ ಹೌದಪ್ಪ ಇವರು ಕೊಟ್ಟರೆ ಕರೆಕ್ಟ್ ಆ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ. ಹೌದು, ಯಾಕಂತೇಳಿ ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತೇಳಿ. ಈಗ ನೀರಜ್ ಚೋಪ್ರಾ ಆಗಿರ್ಬೋದು, PV ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆಲ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜ್ ಅಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜ್ ಅಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ. ಸೊ ಎಲ್ಲ ಒಂದ್ ಪೇಜ್ ಅಲ್ಲಿ ಮಾಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೇಡಮ್,
1: ನಿಮ್ಮ ಕ್ರೀಡಾ ಸಾಧನೆಗೆ KOA ಅವಾರ್ಡು, ಏಕಲವ್ಯ ಅವಾರ್ಡು, ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ?
0: ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ರೆ, ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾರೆ, ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ, ಏಕಲವ್ಯ ಅವಾರ್ಡ್. ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಈ 2011 ಏಷ್ಯನ್ ಕಪ್ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪ್ರೇಷನ್ ಅಲ್ಲಿ ಇರ್ತೀನಿ, ಆವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ, ಆವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದು ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯಿತು. ಮೇಡಮ್, ಈಗ ರೆಕಗ್ನೈಸೇಷನ್ ಸಿಗಬೇಕು.
1: ಮೇಡಮ್,
0: ಈಗ ಏಳಿಗೆ ಅಂತ ಹೇಳಿದ್ರೆ 7th standard ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ.
1: ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ, ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ?
0: ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸ್ಬೇಕು ಕೋಚ್ ಆಗಿ, ಈಗ ಒಂದು ಅವಕಾಶ ಪ್ಲಾಟ್ಫಾರ್ಮ್. ಈಗ ನಾನು ಎಲ್ಲೋ ನೋಡ್ತೀನಿ, ಈ ಹುಡುಗ ಚೆನ್ನಾಗಿ ಆಡ್ತಾನೆ, ಹೌದ, ಅವನ್ಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು, ಅವ್ರಿಗೆ ಅಕಾಡೆಮಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ ಫೋನ್ ಮಾಡೋದಾಗ್ಲಿ, ನಾನೇನು ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಫುಟ್ಬಾಲ್ ನಾನಿದ್ದಾಗ ಅಂದ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕು. ಹೌದು,
1: ಲೀಗ್ ಹಂತದ
0: ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡ್ಬೇಕಾದ್ರೆ ಮೊದಲನೇ ಜವಾಬ್ದಾರಿ ನಮ್ದು ಆಗಿರುತ್ತೆ. ಸೊ ಅಂತ ಹೇಳಿದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ, ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು, ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರಬೇಕು. ಆದ್ರೆ ಮೇಡಮ್, ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು.
1: ಈ ಕಾಲ್ ಚಂಡಿನ ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ?
0: ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ, ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ. ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು,
1: ಫಿಸಿಯೋ
0: ಎಲ್ಲನು. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, PV ಸಿಂಧು ಗೆದ್ರು, ಇವ್ರು ಗೆದ್ರು, ಆದ್ರೆ ಇದರಿಂದ ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನ ನೀವು ಇಲ್ಲಿಂದನೇ ಮಾಡಿತ್ತು ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತದೆ, ಏನೋ ಒಂದು ಮಾಡ್ತಾ ಇದಾರೆ. ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ.
1: ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ, ಅಂದ್ರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗೆ ಇರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು.
0: ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್, ನೋಡ್ಬೋದಿತ್ತು ಯಾವ ರೀತಿ ಜಗಳ ಆಯ್ತು, ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ, ಅದನ್ನೇ ಒಂದು ಸೋಲು ಗೆಲುವು ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ, ಅರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು, ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ.
1: ಒಳ್ಳೇದು ಎನ್ ಎಸ್ ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು.
1: ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ ಎಸ್ ಮಂಜು ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
3: ಹಳ್ಳಿ ಹಾಡು.
2: ನಂಚನ ಸೇರೆ ಸರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
3: ಪದ
1: ಪಾದ
3: ಪದ
1: ಪಾದ
4: ಪದ ಪಾದ.
2: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರವಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿ ಇದ್ದಾರೆ ಮೈಸೂರಿನ ರಮ್ಮನಹಳ್ಳಿಯ ಅಂಕಪ್ಪ ಹಾಗೂ ಸಂಗಡಿಗರು. ಅಂಕಪ್ಪ ಅವರು ಸುಮಾರು 3.5 ದಶಕಗಳಿಂದ ಜನಪದ ಗೀತೆಗಳನ್ನು ತತ್ವಪದಗಳನ್ನು ಹಾಡ್ತಾ ಬರ್ತಾ ಇರುವಂತಹ ಒಬ್ಬ ಅಪರೂಪದ ಗಾಯಕ. ಇವರು ವಿಶೇಷ ಚೇತನರು, ಅಂದರೆ ಇವರಿಗೆ 2 ಕಣ್ಣುಗಳು ಕೂಡ ಕಾಣೋದಿಲ್ಲ, ಆದರೆ ಹಾಡೋದಕ್ಕೆ ಕುಳಿತರೆ ರಾತ್ರಿಯಿಂದ ಬೆಳಗ್ಗೆಯವರೆಗೂ ಕೂಡ ಹಾಡುವಂತಹ ಒಂದು ಕೌಶಲ್ಯವನ್ನು ಇವರು ಬೆಳೆಸ್ಕೊಂಡಿದ್ದಾರೆ. ಅಂಕಪ್ಪ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಅಂಕಪ್ಪ ಅವರೇ, ತಮಗೆ ಈ ಜನಪದ ಗೀತೆಗಳನ್ನು ಹಾಡಬೇಕು ಅಂತ ಯಾಕೆ ಅನ್ನಿಸ್ತು? ಏನಾದರೂ ನಿಮಗೆ ನಿಮ್ಮ ಊರಿನಲ್ಲೇ ಅಥವಾ ಅಕ್ಕಪಕ್ಕದ ಊರಿನಲ್ಲಿದ್ದಂತಹ ಗುರುಗಳು ಯಾರಾದರೂ ಕಾರಣರಾದ್ರ ಅದ್ರ ಬಗ್ಗೆ ಹೇಳಿ.
1: ನಮ್ಮ ಊರಲ್ಲೇ ರಂಗಪ್ಪ ಅಂತ ಇದ್ರು. ಆ ರಂಗಪ್ಪನವ್ರು ನಮಗೆ ಕಲಿಸ್ಕೊಟ್ಟಿದ್ದು. ನಮ್ಮ ಅಜ್ಜಿ ಏನು ಮಾಡಿದ್ರು, ಬ್ಲೈಂಡ್ ಸ್ಕೂಲ್ಗೆ ಸೇರ್ಸೋಕೆ ಮಾಡಿದರು. ಆ ಸೇರ್ಸೋಕೆ ಮಾಡಿದ್ರೆ ಅವ್ರು ಏನು ಮಾಡಿದ್ರು, ವಾರ ವಾರ ನಿಮ್ಗೆ ಹೋಗಿ ನೋಡ್ಕೊ ಬರಬೇಕು, ಅಲ್ಲಿವರೆಗೂ ನಿಮ್ಗೆ ನೋಡೋಕ್ಕಾಗಲ್ಲ, ತಿಂಗ್ಳಿಗೆ ಒಂದು ಸತಿ ಯಾರು ಹೋಗ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು. ಅವರಂದರು ಆಗಕ್ಕಿಲ್ಲ. ನಮ್ಮ ಅಜ್ಜಿ ಏನು ಮಾಡಿದ್ರು, ಇವ್ರ ಹೆಸರಳಿ ಗುಡ್ರನ್ನ ಬಿಡಿಸ್ಬಿಡವ, ಮಾಲೀಸರು ಗುಡ್ರನ್ನ ಮುಡಿಸ್ಬಿಡವ, ಇವ್ರು ನಾವು ಅವ್ರ ಹೆಸರಳಿ ಅನ್ನೆವಳ ಉಡ್ಸ್ಕೊಂಡ್ಲಿ ಅಂದ್ಬಿಟ್ಟು ಅವ್ರು ನಮ್ಮನ್ನು ತಕ್ಕೊಂಡೋಗಿ ಆ ರಂಗಪ್ಪ ಅಂತ ಗುರುಗಳಿದ್ರು, ಅವ್ರ ತಕ್ಕೆ ಸೇರಿಸ್ರು. ಅವರು ನಮಗೆ ಕಲಿಸ್ಕೊಟ್ರು ಸರ್, ಅವ್ರು ಕಲಿಸ್ಕೊಟ್ಟಂತೆ ನಾವು ನಡ್ಕೊಂಡು ಹೋಗ್ತಿದ್ವಿ.
0: ಈ ರಂಗಪ್ಪ ಅವರು ಯಾವ ಊರವರು?
1: ನಮ್ಮ ರಮ್ಮನಹಳ್ಳಿಯವರೇ.
0: ರಮ್ಮನಹಳ್ಳಿ ಅವರೇನೆ? ಅವ್ರು ಏನೇನು ಹಾಡ್ತಾ ಇದ್ರು?
1: ಅವರು ಮಾಮೂಲಿ ಚಾಮುಂಡೇಶ್ವರಿ, ಶಿವಶರಣ ಸಂಕಮ್ಮ, ಚೆನ್ನಿಗರಾಮ, ಮೈದಾಳ ರಾಮಂದು, ಜೋಗಿಯಾಡು, ಬೆಳಗ್ಗೆ ರಂಗಸ್ವಾಮಿಯದು ಮತ್ತು ಇಂತಿಂಥ ಹಾಡುಗಳೆಲ್ಲ ಆಡ್ಕೊಂಡು ಹೋಗ್ತಿದ್ರು ಸರ್. ಅವರು
0: ತಮಗೆ ಹುಟ್ಟಿದಂಗಿಂದನೇ ಕಣ್ಣು ಕಾಣ್ತಾ ಇರಲಿಲ್ವೋ ಅಥವಾ
1: ಪ್ರಪಂಚನೇ ನೋಡಿಲ್ಲ?
0: ಹಾಡುಗಳನ್ನ ನೀವು ಕಲಿಯೋದಕ್ಕೆ ಪ್ರಾರಂಭಿಸಿದ್ದು ತಮಗೆ ಗುಡ್ಡನ್ನ ಬಿಡಿಸಿದ ಮೇಲೋ ಅಥವಾ ಮುಂಚೆಯಿಂದಲೂ ಹಾಡ್ತಾ ಇದ್ರ?
1: ಇಲ್ಲ, ಗುಡ್ಡನ್ನು ಬಿಡಿಸಿದ ಮೇಲೆ.
0: ಸಣ್ಣದ್ರಲ್ಲಿ ತಾವು ಮನೆಯಲ್ಲೇ ಇರ್ತಾ ಇದ್ರಿ, 2 ಕಣ್ಣುಗಳು ಕೂಡ ತಮಗೆ ಕಾಣ್ತಾ ಇರಲಿಲ್ಲ, ಹೇಗೆ ಅನ್ನಿಸ್ತಾ ಇತ್ತು ತಮಗೆ?
1: ನನಗೆ ಕಣ್ಣು ಕಾಣಿಸ್ತಿರಲಿಲ್ಲ ಅಂದರೆ, ಇವಾಗ ನಾನು ಗುಡ್ಡನ್ನ ಬಿಡಿಸಿ ಆಡೋಳಕ್ಕೆ ಹೋಗ್ತಿದ್ದೀವಲ್ಲ, ಇವಾಗ ನನಗೆ ಕಣ್ಣು ಕಾಣಿಸ್ತೇವೆ, ನನಗೆ ಚೆನ್ನಾಗಿರ್ತೀನಿ ಅನ್ನಂಗೆ ನನಗೆ ಅಭ್ಯಾಸ ಬಿಡದೆ. ಆ ಭಗವಂತ ನನಗೆ ಅದ್ರ ಕತೆ ಕೊಟ್ಟಲ್ಲ, ಅದೇ ನಂಗೆ 2 ಕಣ್ಣು ಕೊಟ್ಟಂಗೆ ಅಂತ ನಾನು ಅದರಿಂದ ತಿಳ್ಕೊಂಡು, ಈ ತಂಬರಿ ಹೊತ್ಕೊಂಡು ಅದರಲ್ಲಿ ಆಡ್ತಾ ಇದ್ರೆ ಒಂಥರ ಮೈ ಮರೆತು ಆಡ್ತಿದ್ರೆ, ಯಾರ ಮೇಲೂ ಜ್ಞಾನ ಇಲ್ಲ, ಯಾರ್ದು ಬೇಕಾಗಿಲ್ಲ ಅನ್ನ ಅನ್ಸ್ಬಿಡ್ತದೆ ನನಗೆ.
0: ಹಾಡೋದನ್ನೇ ತಾವು ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದೀರಿ, ಕರೆದ ಕಡೆ ಹೋಗಿ ಹಾಡ್ತೀರಿ?
1: ಹಾಡದ್ರಲ್ಲೇ ಸರ್, ನಾನು ಇದರಲ್ಲೇ ಕಾರ್ಯಕ್ರಮ ಮಾಡ್ಕೊಂಡೋಗಿ ಒಬ್ಬ ಮಗಳ ಮದುವೆ ಮಾಡಿದ್ದೀನಿ, ಒಂದು ಅದರಲ್ಲೇ ಮನೆ ಮಾಡಿದ್ದೀನಿ, ಒಂದು ಇನ್ಯಾವುದು ಅದರಲ್ಲಿ ನನಗೆ ಸಾಲ ಸೋಲನ್ನು ಮಾಡಿಲ್ಲ, ಬರೀ ಈ ಹಾಡದ್ರಲ್ಲೇ ನಾನು ಈ ಕಾರ್ಯಕ್ರಮದಲ್ಲೇ ಮಾಡ್ಕೊಂಡು ಹೋಗ್ತೀನಿ ಸರ್.
0: ರಮ್ಮನಹಳ್ಳಿಲೇ ಸ್ವಂತ ಏನಾದರೂ ಸೈಟ್ ಇತ್ತು, ಅಲ್ಲೇ ಮನೆ ಕಟ್ಟಿಸ್ಕೊಂಡ್ರ?
1: ರಮ್ಮನಹಳ್ಳಿಲೆ ಅಂದರೆ ಆಗ ಹಿಂದಿನ ಕಾಲದ ಸೈಟ್ ಇತ್ತಂತ, ಅವಾಗ ನಮ್ಮ ಅಜ್ಜಿಯವ್ರಿಗೆ ಇದ್ದೊಳಿಂದ ಅದರಲ್ಲೇ ಒಂದು ಮನೆ ಮಾಡ್ಕೊಂಡು, ನಮ್ಮ ಅಪ್ಪಾಜಿಯವ್ರು ನನಗೆ ಏನೂ ಕೊಟ್ಟಿರಲಿಲ್ಲ, ಬರೀ ಖಾಲಿ ಸೈಟ್ ಕೊಟ್ಟರು. ನಾನು ಕಣ್ಣಿಲ್ವಲ್ಲಪ್ಪ, ನಾನು ಎಲ್ಲೋಗಿ ನಾನು ಇದು ಮಾಡ್ಕೊಂಡು ಹೋಗೋಣ ಅಂದದಕ್ಕೆ ನಾನು ಅಂದ್ಕೊಡ್ತವ್ರು ಇಬ್ಬರು, ಅವ್ರಿಗೆ ಬೇರೆ ನಿನಗೆ ಬೇರೆ ಕೊಡೋಕ್ಕಿಲ್ಲ, ಒಬ್ರಿಗೂ ಮೋಸ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಸೈಟ್ ಕೊಟ್ಟಿದ್ದೀನಿ, ಅದರಂತೆ ಮನೆ ಕಟ್ಕೊಂಡು ಹೋಗು, ನೀನು ಏನು ನಾನು ಮಾಡ್ಕೊಂಡು ಹೋಗಪ್ಪ ಅಂತಂದರು. ಆವಾಗ ನನಗೆ ಸ್ವಲ್ಪ ವಿದ್ಯೆ ಕಮ್ಮಿ, ಆಡೋದಕ್ಕೆ ಸ್ವಲ್ಪ ಕಮ್ಮಿ, ಹಿಂಗೆ ಆಡ್ಕೊಂಡು ಆಡ್ಕೊಂಡು ಯಾರು ನಮ್ಮ ರಂಗಪ್ಪನವರು ಕರ್ಕೊಂಡೋಗಿ ಹಳ್ಳಿ ಮೇಲೆ ಕರ್ಕೊಂಡೋಗಿ ಅವರು ಪ್ರಚಾರ ಮಾಡಿ ಹಾಡುಗಳೆಲ್ಲ ಅವರು ಕಲಿಸ್ಕೊಟ್ಟು ಕಲೆ ಕಲ್ತೊಳಿಂದ ನನಗೆ ಸಾಲ ಅನ್ನೋದಿಲ್ಲ ಸರ್.
0: ತಂದೆ ತಾಯಿಯವರು ಏನು ಮಾಡ್ಕೊಂಡಿದ್ರು ಮತ್ತು ತಮ್ಮನ್ನು ಹೇಗೆ ಸಲಹದ್ರು ಕಾಪಾಡಿದ್ರು?
1: ನಮ್ಮ ತಂದೆ ತಾಯಿಯವರು ಕೂಲಿ ಕೆಲಸ ಮಾಡ್ಕೊಂಡೆ, ನಾನು ಸಾಕಿ ಇಷ್ಟುದಕ್ಕೆ ಮಾಡಿ ನನ್ನ ಆ ಹಾಡುಗಳಕ್ಕೆ ಕಲಿಸಿ ಅವ್ರ ಗುರುಗಳ ಹತ್ರ ಬಿಟ್ಟು ಅವೆಲ್ಲ ನನ್ನಿಂದ ಬೇಕಾದಷ್ಟು ಸಾಲ ಗಿಲ ಎಲ್ಲ ಒತ್ಕೊಂಡಿದ್ರು ಅವಾಗ. ಆಗಂಥ ಕಾಲದಲ್ಲಿ 62 ವರ್ಷ ವಯಸ್ಸು, 2 ವರ್ಷ ಮುಗಿದಲ್ಲಿ ಕಣ್ಣು ಹೊದ್ದದು.
0: ಒಟ್ಟು 60 ವರ್ಷ ಆಯಿತು ತಮಗೆ ಕಣ್ಣು ಹೋಗಿ. ಆದರೂ ಕೂಡ ತಮ್ಮ ಅಂತರಂಗ ಹಾಡಿಗಾಗಿ ಮಿಡಿತಾ ಇರುತ್ತೆ. ಹಾಡ್ತಾ ಹಾಡ್ತಾ ಇದ್ರೆ ಇಡೀ ಜಗತ್ತನ್ನೆ ತಾವು ಮರೆತು ಬಿಡ್ತೀರಿ. ನಿಮ್ಮ ಎದೆಯೊಳಗೆ ತುಂಬಿಕೊಂಡಿರುವಂತಹ ಗೀತೆಗಳಲ್ಲಿ ನೀವೆಲ್ಲರನ್ನ ನೋಡ್ತಾ ಇದ್ದೀರಿ, ಮತ್ತು ಎಲ್ಲರೂ ಸಮಾನರು, ಎಲ್ಲರೂ ಒಂದು ಅನ್ನುವಂತಹ ಭಾವನೆ ತಮ್ಮ ಅಂತರಂಗದಲ್ಲಿ ಕಾಡ್ತಾ ಇರ್ತದೆ. ಹಾಡುವಂತಹ ಈ ಕಲೆಗಾರಿಕೆಯನ್ನು ತಮ್ಮ ಮನೆಯವರು ಕೇಳಿದಾಗ, ನಿಮ್ಮ ತಂದೆ ತಾಯಿ ಅಥವಾ ಸಂಬಂಧಿಕರು, ನನ್ನ ಮಗ ಪರವಾಗಿಲ್ಲ ಹಾಡ್ತಾ ಇದ್ದಾನೆ ಅಥವಾ ನಮ್ಮ ಹುಡುಗ ಪರವಾಗಿಲ್ಲ ಹಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು, ಅಥವಾ ಇದು ಯಾಕೆ ಹಾಡ್ತಾವನು ಇದನ್ನೆಲ್ಲವನ್ನ ಅಂತ ಅಂದ್ಕೊಂಡ್ರು?
1: ಇದರೆಲ್ಲ ನನ್ನ ಮಗ ಉದ್ಧಾರ ಆಗ್ತಾನೆ, ಹಾಡ್ತಾನೆ ಅಂದ್ಕೊಂಡು ಭಾಳ ಆಶೀರ್ವಾದ ಮಾಡ್ತಿದ್ರು. ಅವರು ಆಸಕ್ತಿ ಪಡ್ತಿದ್ರು, ನಾನು ಹೋಗಿ ಹಳ್ಳಿಯಲ್ಲಿ ಆಡ್ಕೊಂಡು ಬಂದು, ಅವಾಗ ನಮಗೆ ಹೆಚ್ಚಿಗೆ ಕಾಸು ಅವಾಗ ಕೊಡ್ತಿರಲಿಲ್ಲ, ಕಮ್ಮಿ. ಈಗಲಾರು ಎಷ್ಟೋ ಕೊಡ್ತಾರೆ, ಅವಾಗ ಭಾಳ ಕಮ್ಮಿ, 30 ರೂಪಾಯಿ 60 ರೂಪಾಯಿ ಹಂಗೆ ಮಾಡ್ತಿದ್ರು. ಅದೆಲ್ಲ ಮಾಡ್ಕೊಬಂದು ನಮ್ಮ ಅಪ್ಪನಿಗೆ ನಮ್ಮ ಅವನಿಗೆ ನಾವು ಕೊಟ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಸರ್.
0: ನನಗೆ 2 ಕಣ್ಣುಗಳು ಕಾಣಿಸ್ತಾ ಇಲ್ಲ, ಆದರೆ ನಾನು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ತಮ್ಗೆ ಅನಿಸಿತ್ತ ಆಗಲೇ?
1: ಅವಾಗಿಂದು ಹಾಗೆ ಸರ್, ನನಗೆ ಕಣ್ಣಿದ್ದವರು ಅನ್ನೋ ಒಳಗಳನ್ನ ಅಂತ ಅನ್ಕೊಬಿಟ್ಟಿನಿ.
0: ಈಗಲೂ ಕೂಡ ಕ್ವಾರಂಟೈನ್ಗೆ ಹೋಗ್ತಿರೋ ತಾವು?
1: ಇವಾಗಲೂ ಹೋಗ್ತೀವಿ.
0: ತಾವು ಮಾದೇಶ್ವರನ ಗುಡ್ಡ?
1: ಮಾದೇಶ್ವರ ಗುಡ್ಡ.
0: ಆದರೆ ನಿಮ್ಮ ಹೆಗಲಲ್ಲಿ ತಂಬೂರಿ ಐತೆ, ಆದರೆ ನೀವು ಕಂಸಾಳಿಯನ್ನು ನುಡಿಸ್ಕೊಂಡು ಹಾಡೋದು ಅಭ್ಯಾಸ ಮಾಡ್ಕೊಂಡಿದ್ರು, ಅಥವಾ ಮೊದಲಿಂದ ಕೂಡ ಈ ತಂಬೂರಿಯನ್ನ ಇಟ್ಕೊಂಡು ಆಡ್ತಾ ಇದ್ದೀರೋ?
1: ಫಸ್ಟ್ ಫಸ್ಟ್ ಕಂಸಾಳೆ ದಂಡಿಲಿ ಆಡ್ತಿದ್ದು. ಈ ಆವಾಗ ಬತ್ತ ಬತ್ತ ಬತ್ತ ಬತ್ತ ಎಲ್ಲ ನೋಡಿದ್ರಲ್ಲ ಅಂದ್ಬಿಟ್ಟು ಈ ಮೈಸೂರು ಗುರುರಾಜ ಅವರೆಲ್ಲ ಅವರಿಂದ ಒಂದು ತಂಬೂರಿ ಮಾಡ್ಕೊಂಡು, ತಂಬೂರಿ ತಗೊಂಡು ಸುಮಾರು 20-25 ವರ್ಷ ಮೇಲೆ ಆಯ್ತು ತಂಬೂರಿಲಿ ಆಡ್ಕೊಂಡು ಬಂದದ್ದು.
0: ಅಂದ್ರೆ ತಂಬೂರಿಯನ್ನ ನುಡಿಸುವಂತವ್ರು, ತಂಬೂರಿಯನ್ನ ಬಳಸುವಂತವ್ರು ನೀಲ್ಗಾರರು ಅಲ್ವಾ?
1: ಹೌದು.
0: ದ್ಯಾವರ್ಗುಡ್ರು ಕಂಸಾಳೆಯನ್ನೇ ನುಡಿಸುವಂತದ್ದು ಅಲ್ವಾ?
1: ಹೌದು.
0: ಎರಡನ್ನೂ ನುಡಿಸ್ತೀರ ತಾವು?
1: ಎರಡನ್ನೂ ಮಾಡ್ತೀವಿ.
0: ಅಂದ್ರೆ ದಂಬಡಿನೂ ನುಡಿಸ್ತೀರಿ?
1: ದಂಬಡಿ ಕಂಸಾಳೆ ತಂಬೂರಿ ಎಲ್ಲ ನುಡಿಸ್ತಿದ್ದ. ಈಗ ಆಡುವಾಗ ಮಾತ್ರ ತಂಬೂರಿ ಮಾತ್ರ ನುಡಿಸ್ಕತಿ.
0: ಇಷ್ಟೆಲ್ಲ ಹಾಡುಗಳನ್ನ ರಂಗಪ್ಪ ಅವರಿಂದ ತಾವು ಕಲ್ತ್ಕೊಂಡ್ರಿ, ಅನಂತರದಲ್ಲಿ ಬೇರೆ ಬೇರೆ ಕಡೆ ಅಂತಂದಾಗ ಎಲ್ಲೆಲ್ಲಿ ಹೋಗಿ ಹಾಡಿದಿರಿ ತಾವು?
1: ರಂಗಪ್ಪರು ಎಲ್ಲ ಹಳ್ಳಿಗೆ ಹೋಗ್ತಾರೆ, ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಅವ್ರು ಆಡಿದ್ದನ್ನ ನಾವು ಲಿಗುವಾಗಿ ಮಡಿಕೊಂಡು ನೆನೆಸಿ ಕೇಳ್ಕೊಂಡು ಅದನ್ನ ಅಲ್ಲಿ ಆಡ್ಕೊ ಬಂತಂದ್ರೆ, ಬೆಳಗ್ಗೆ ಬಂದು ನಮ್ಮ ಇಲ್ಲಿ ತಿರುಗಪ್ಪನ ಕ್ಲಾಸ್ ತಕ್ಕಂತ ಪಾಠ ಮಾಡ್ತಿದ್ರು. ನಾವು ಹೇಳಿದ್ದ ಹಾಡುಗಳು ಆಡಪ್ಪ ಅಂತ ಆಡಿಸ್ತಿದ್ರು ನಮಗೆ. ಅಲ್ಲಿಂದ ಆಡ್ಕೊಂಡು ಬಂದು ಪುನಃ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅವರು ನಮಗೆ ಅವ್ರು ಹೇಳ್ಕೊಟ್ರಲ್ಲ ಅದು ಹೇಳು ನಾನು ಒಂದು ಹೇಳು ಅಂತ ಹೇಳ್ಬಿಟ್ಟು ಅವರು ಹೇಳಿಸ್ತಿದ್ರು. ಅದರಿಂದ ಬಂದು ಆಮೇಲೆ ನಮ್ಮ ಬಾಲನಂಗಮ್ಮನ ಕತೆ ನನಗೆ ಬತ್ತಿರಲಿಲ್ಲ. ರಂಗಪ್ಪ ಅವ್ರು ಹೇಳ್ತಿದ್ರು, ಅವ್ರು ಹೇಳಿದ್ದು ಸ್ವಲ್ಪ ನನಗೆ ಜ್ಞಾನ ಅಂಟ್ನಿಲ್ಲ. ಇನ್ನೊಬ್ಬರು ಇಲ್ಲಿ ನಮ್ಮ ಜೊತೆಲಿ ಬಂದ್ರೆ ರಂಗಪ್ಪ ಅಂತ ಅವ್ರ ತಾಯಿಯವರು, ಆ ಬಾಲನಗಮ್ಮನ ಅವರ ಕಥೆಯನ್ನ ಸ್ಟೋರಿ ಹೇಳಿ ಒಂಥರ ಕತೆ ಥರ ಪ್ರಸಂಗ ಥರ ಹೇಳ್ಕೊಂಡು ಹೇಳ್ಕೊಂಡು ಬಂದು ಅದನ್ನು ನಾವು ಲಿಗಂಟಲ್ಲಿ ನಾವು ಅದನ್ನು ಹೃದಯ ಒಳಗೆ ಹಾಕ್ಕೊಂಡು ಹಳ್ಳಿ ಮೇಲೆ ಕಥೆ ಮಾಡ್ತೀವಿ.
0: ಈಗ ತಾವು ಇಷ್ಟೆಲ್ಲ ಕತೆಗಳನ್ನು ಹಾಡ್ತೀರಿ, ಹಾಗೆಯೇ ಎಷ್ಟೇ ಜನ ಸೇರಿದರೂ ಕೂಡ ಎಷ್ಟು ಜನ ಸೇರಿದ್ದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ, ಆದರೆ ಮೈ ಮರೆತು ಹಾಡ್ತೀರಿ.
1: ಅದು ಜನ ಇಷ್ಟ ಅವರಂತ ಗೊತ್ತಿಲ್ಲ, ತಂಬೂರಿ ತಗೊಂಡ ಮೇಲೆ ನಮ್ಮ ಪಡೆಗೆ ನಾವು ಆಡ್ತಾ ಇರೋದು ಸರ್.
0: ಈ ಕಲೆಯನ್ನು ತಾವು ಕಲ್ತ್ಕೊಂಡ್ರಿ, ತಮ್ಮ ಅಪ್ಪ ಅವರ ಪ್ರೋತ್ಸಾಹವೂ ಕೂಡ ಇತ್ತು, ತಮ್ಮ ಮಕ್ಕಳಿಗೇನಾದರೂ ಇದನ್ನು ಕಲಿಸಿದ್ದೀರಾ?
1: ಇಲ್ಲ, ಕಲಿಸಿಲ್ಲ.
0: ಯಾಕೆ?
1: ಅವರು ಇದ್ರ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ.
0: ಕಲಿ ಅಂತ ತಾವು ಯಾವತ್ತು ಹೇಳಿಲ್ವ ತಮ್ಮ ಮಕ್ಕಳಿಗೆ?
1: ಹೇಳ್ದು ಅವರು ಈ ಥರದ ನಮ್ಮ ಥರ ಬರಲ್ಲ ಸರ್. ಅವರು
0: ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು?
1: ಅವರ ಮಕ್ಕಳು

0: ನಾರಾಯಣ ಹೃದಯ ಹಾಸ್ಪಿಟಲ್ ಇದ್ದಾರೆ, ಇನ್ನೊಬ್ರು ಕಾರ್ಪೊರೇಷನ್ ಇದ್ದಾರೆ,
1: ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು ಅವರೇ.
0: ಹಾಂ, ಉದ್ಯೋಗ ಮಾಡ್ಕೊಂಡವ್ರು.
1: ನಮ್ಮಪ್ಪ ಇಂಥ ಹಿರಿಯ ಗಾಯಕ, ಒಳ್ಳೆ ಕಂಠ ಇದೆ ಅಂತನ್ಬಿಟ್ಟು ತಮ್ಮ ಮಕ್ಕಳು ವಿಶೇಷವಾಗಿ ಗಮನಿಸ್ಕೊಳ್ತಾರ ಹೇಗೆ?
0: ನಮ್ಮ ಗಮನಿಸ್ಕೊತಾರ, ಅದರಲ್ಲೆಲ್ಲ ಏನೂ ಇಲ್ಲ,
1: ತೊಂದರೆ ಇಲ್ಲ,
0: ತೊಂದರೆ ಏನೂ ಇಲ್ಲ,
1: ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾ ಇದ್ದೀರಿ.
0: ಆ ಜೀವನ ನಡೆಸ್ತಾ ಅವ್ರೆ, ನನಗೇನೋ ತೊಂದರೆ ಅದ ತಕ್ಷಣ ನನ್ನ ನೋಡ್ಕೋತಾರೆ,
1: ಕಷ್ಟಕಾಲದಲ್ಲಿ ಕೈ ಹಿಡಿತಾರೆ.
0: ಅದರಲ್ಲಿ ಏನೂ ಇಲ್ಲ, ಹಿಡಿತಾರೆ ಸರ್.
1: ಮನೆಯವರು ಏನು ಮಾಡ್ಕೊಂಡಿದ್ದಾರೆ ಅಂಕಪ್ಪ ಅವರೇ?
0: ಮನೆಯವರು ಏನೋ ಅವಾಗ ಕೂಲಿ ಮಾಡ್ಕೊಂಡಿದ್ರು, ಇವಾಗ ಮಕ್ಕಳು ಯಾವಾಗೆದ್ದು ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಕತೆಯಾಡಕ್ಕೆ ಹೋದ್ಮೇಲೆ ಸುಮಾರು ಈಗ ಒಂದು 20 ವರ್ಷದಿಂದ ಅವ್ರು ಎಲ್ಲೂ ಹೋಯ್ತಿಲ್ಲ ಮನೇಲಿ. ಅವರೇ
1: ಎಲ್ಲೆಲ್ಲಿ ತಾವು ಹಾಡಿದ್ದೀರಿ?
0: ಬೆಂಗಳೂರು, ಭದ್ರಾವತಿ, ಈ ಮೈಸೂರಿನಲ್ಲಿ ಮಡಿಕೇರಿ ಗಂಟ ಹೋಗಿದ್ದೆ ಸರ್ ಆಡಕ್ಕೆ.
1: ಇಷ್ಟೆಲ್ಲ ಹಾಡುಗಳನ್ನು ಹಾಡ್ತಾ ಇದ್ದೀರಿ, ತಾವು ಜನಪದ ಗೀತೆಯನ್ನು ತಾವು ಬೆಳೆಸ್ತಾ ಇದ್ದೀರಿ, ಏನೇನೆಲ್ಲ ಪ್ರಶಸ್ತಿಗಳು ತಮಗೆ ಬಂದಿವೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸರ್ಕಾರದಿಂದ?
0: ಸರ್ಕಾರದಿಂದ ಇಲ್ಲಿ ಅರಮನೆ ಅಥವಾ ಚಿಕ್ಕಡಿ ಸರ್ಕಲ್ದು ಆಡಿದ್ದೀವಿ, ಅಲ್ಲೊಂದು ಪ್ರಶಸ್ತಿ ಕೊಟ್ಟವ್ರೆ ಪತ್ರನ. ಕೊಡಗು ಜಿಲ್ಲೆಯಿಂದ ಒಂದು ಕೊಯ್ನಾಡ್ ಅಂತ ಅಲ್ಲಿಗೆ ಹೋಗಿದ್ದು, ಅಲ್ಲೊಂದು ಕೊಟ್ಟವ್ರೆ, ಎಕ್ಸಿಬಿಷನಲ್ಲಿ ಒಂದು ಕೊಟ್ಟವ್ರೆ.
1: ಎಲ್ಲ ಕಡೆ ಹಾಡ್ತಾ ಇದ್ದೀರಿ, ಈಗ
0: ಹಾಂ,
1: ತಾವು ಜೋಗಿ ಹಾಡನ್ನು ಹಾಡ್ತಾ ಇದ್ದೀರಿ, ಏನು ಈ ಜೋಗಿ ಕಥೆ ಏನದು?
0: ಜೋಗಿ ಕಥೆ ಅಂದರೆ ಅರ್ಜುನಂದು, ಧರ್ಮರಾಯರು ದ್ರೌಪದಿಯವರು ಏಕಾಂತದಲ್ಲಿ ಇರ್ತಾರಲ್ಲ, ಅದನ್ನು ನೋಡಿಬಿಟ್ಟು ನಾವು ದೊಡ್ಡವರು ಏಕಾಂತದಲ್ಲಿ ಇದ್ದಾಗ ನಾವು ಚಿಕ್ಕವ್ರು ಹೋಗೋದು ತಪ್ಪು ಅಂದ್ಬಿಟ್ಟು ನಾವು ಇದ್ರ ನೋಡಬಾರ್ದು ಅಂದ್ಬಿಟ್ಟು ಕೀರ್ತಿಯಾರ್ಥಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೋಯ್ತಾರೆ. ಅಣ್ಣ ಹೇಳ್ತಾನೆ ಧರ್ಮರಾಯರು, ನೋಡಪ್ಪ ಇದು ದೊಡ್ಡವರು ಇರುವ ಏಕಾಂತದಲ್ಲಿ ಇದ್ದಾಗ ಚಿಕ್ಕವರು ಹೋದ್ರೆ ತಪ್ಪೇನೂ ಇಲ್ಲ, ಚಿಕ್ಕವರು ಇರುವಂಥ ಸ್ಥಳಕ್ಕೆ ದೊಡ್ಡವರು ಹೋಗ್ಬಾರ್ದು, ಇದನ್ನು ತೀರ್ಥಯಾರ್ಥಕ್ಕೆ ಹೋಗ್ಬಾರ್ದು ಕಣಪ್ಪ ಬೇಡ ಅಂತಾರೆ. ಇಲ್ಲ ಅಣ್ಣ ನಾನು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಅವ್ರು ಹೋಗ್ತಾರೆ. ಹೋಗುವಾಗ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ 2-3 ಸಾರಿ ಹೇಳ್ತಾರೆ. ಆ ಹೇಳಿದ ಮೇಲೆ ಪಾತಾಳ ಲೋಕದಲ್ಲಿ ನಾಗಲೋಕದಲ್ಲಿ ನಾಗರಾಜ ಅರಸರು ಚಿತ್ರಾಂಗ ದೇವಿಯರ ಉಲುಚಿ ಚಿತ್ರಾಂಗ ದೇವರ ಪ್ರೀತಿಯಿಂದ ಕದ್ದು ಅವರು ಮದುವೆ ಆಗ್ತಾರೆ. ಅಲ್ಲಿಂದ ಅವರು 12 ವರ್ಷದಿಂದ ಕಣ್ಣೆತ್ತಿ ನೋಡಿದಂತೆ ದ್ರೌಪದಿ ಮನೆ ಸೇರ್ಕೋತಾರೆ, ಇಂದ್ರಕೀಲಕ್ಕೆ ಹೋಗ್ತೀನಿ ಅಂತ ಹೊಂಟೋಗ್ಬಿಡ್ತಾರೆ ಅರ್ಜುನ. ಅಲ್ಲಿವರೆಗೂ ಬಂದವ್ರಿಗೆ ಮುಖ ತೋರಿ ರತಿ ಸುಖ ಕೊಡೋಕಿಲ್ವಲ್ಲ ಅಂದ್ಬಿಟ್ಟು ಇವರ ಶಾಪದಿಂದ ಪಾರ್ವತಿ ನಮ್ಮಂಥ ಸ್ತ್ರೀಯರಿಗೆ ಅನ್ಯಾಯ ಮಾಡಿದವ್ರಿಗೆ ಜೋಗಿ ಆಸ ತಪ್ಪದು ಅಂತ ಪಾರ್ವತಿ ಆದರೂ ಶಾಪ ಕೊಡ್ತಾರೆ.
1: ಅವಾಗ ಜೋಗಿ ವೇಷವನ್ನು,
0: ಅಲ್ಲಿಂದ ಜೋಗಿ ಆಸ ತೊಳ್ಕೊಂಡು
1: ಈ ಜೋಗಿ ವೇಷವನ್ನು ಧರಿಸ್ಕೊಂಡಂಥ ಅರ್ಜುನ ಊರೂರೆಲ್ಲ ಸುತ್ತಾನಲ್ವಾ?
0: ಊರು ಊರೆಲ್ಲ ಸುತ್ಕೊಂಡು ಅವರು ದೇಶದ ಮೇಲೆ ಹೋಯ್ತಾರೆ. ಕರ್ಮತಿಗಳ ಕಳ್ಕೊಂಡ್ಬಂದು ಲಾಸ್ಟಲ್ಲಿ ಆಮೇಲೆ ಬತ್ತ ಬತ್ತ ನಂಜನಗೂಡು, ಆಮೇಲೆ ಕಾಶಿ ಕೈಲಾಸ ಲೇಸಿನ ಗಂಗೆ ಒಳಗೆ ಅಂತ ಅಲ್ಲಿ ಹೋಗಿ ಎಲ್ಲ ಸ್ನಾನ ಮಾಡಿ ಪಾಪ ಕಳೆದು ಕೊನೆವರೆಗೆ ಬಂದು ಕೊಂತಮ್ಮನ ಮನೆಗೆ ಬಂತು. ತಾಯಿ ಮನೆಯ ಬಂದು ತಾಯಿ ಮಂಗನದ ಗುರುತು ಗೊತ್ತಾಗಕ್ಕಿಲ್ಲ. ನನ್ನ ಜೋಗಪ್ಪ ಬಂದವರ ಅವ್ರಿಗೆ ಆಶೀರ್ವಾದ ಮಾಡಿ ತಗೋಬೇಕು, ಅವ್ರ ಹತ್ರ ಅವ್ರಿಗೆ ಶರಣ ಮಾಡಬೇಕು ಅಂದ್ಬಿಟ್ಟು ಬಾಗಿಲಲ್ಲಿ ಕಾಯ್ಕೊಂಡಿರ್ತಾರೆ. ಮಗ ಏನು ಮಾಡ್ತಾನೆ, ತಾಯಿ ನನ್ನ ಮಗ ಅನ್ನೋದು ಗುರ್ತು ಇಲ್ಲದಂತೆ ನನಗೆ ಶರಣ ಮಾಡೋಕ್ಕೆ ಬತ್ತಳ ಅಂದ್ಬಿಟ್ಟು ತಾಯಿ ಶರಣ ಮಾಡೋಕ್ಕೆ ಮೊದಲೇ ಮಗನೇ ಹೋಗಿ ಶರಣ ಮಾಡಿಬಿಡ್ತಾನೆ. ಇವ್ರಿಗೆ ಮಗ ಅನ್ನೋದು ಗೊತ್ತಿಲ್ಲ, ಇವ್ರಿಗೆ ತಾಯಿ ಅನ್ನೋದು ಗೊತ್ತು. ಅದರಲ್ಲಿ ಅಲ್ಲಕ್ಕನ ಮರುಜೋಗಿ ನನಗೆ ಬಂದು ನೀನು ಶರಣ ಮಾಡಿಬಿಟ್ಟಿಯಲ್ಲ, ನೀನು ಚಿಕ್ಕವನಾಗಿರ್ಬೋದು, ನಿನ್ನ ಮೈ ಮೇಲೆ ಇರೋದು ಸಿಗು ಬಿರೋದು ದೊಡ್ಡದು ಅಂತ ಹೇಳ್ತಾಳೆ. ಅಲ್ಲಮ್ಮ, ಪಾಂಡವ್ರ ಪಾದ ಮುಟ್ಟಿದವರೆಲ್ಲ ಸುಖವಾಗಿ ಬಾಳ್ತಾರೆ, ಶರಣರಿಗೆ ಮರಣವಿಲ್ಲ, ಸತ್ಯಕ್ಕೆ ಭಯವಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಮಗನಾದವನು ತಾಯಿ ಹೇಳ್ತಾನೆ, ಅದೇನೋ ಗೊತ್ತಿಲ್ಲಪ್ಪ ನೀನು ಯಾವ ಊರು, ನಿನ್ನ ತಂದೆ ಹೆಸರೇನು ತಾಯಿ ಹೆಸರೇನು ಅಂತ ಕೇಳ್ತಾಳೆ. ತಾಯಿ ತಂದೆ ನನ್ನ ಮಗನದು ಗುರುತು ಇಲ್ಲಿದೆ ಅಂತ ನಾನು ಕೇಳ್ತಾಳೆ ಅಂದ್ಬಿಟ್ಟು, ಅಮ್ಮ ತಂದೆ ನನಗಿಲ್ಲ, ತಾಯಿ ನನಗಿದ್ದಾರೆ, ನಿನ್ನಾಗೆ ಕಣ್ಣೆರಡು ಕಾಣದವಳು, ನಿನ್ನ ರೂಪ ನೋಡಿದ್ರೆ ನಿನ್ನಾಗೆ ಇದ್ದಾಳೆ ನಮ್ಮ ತಾಯಿ ಅಂತ ಹೇಳ್ತಾಳೆ. ಆವಾಗ ಹೇಳ್ತಾನೆ, ಇಂಥ ಚಂದುಳ್ಳಿ ಚೆಲು ಮಗನ ನಾಡಿನ ಮೇಲೆ ಕಳಗ್ಬಿಟ್ಟು ಅವಳು ಹೆಂಗಿದ್ದಾಳಪ್ಪ ನಿಮ್ಮ ತಾಯಿ ಆದವಳು ಅಂತ ಈ ಕೊಂತಮ್ಮ ಹೇಳ್ತಾಳೆ. ಇವಳು ಹೇಳ್ತಾಳಾಗ, ನೀನು ನಿನ್ನ ಮಗನ ಚಂದುಳ್ಳಿ ಚೆಲು ಮಗನ ನೀನು ನಾಡಿನ ಮೇಲೆ ಕಳಗ್ಬಿಟ್ಟು ನೀನು ಹೆಂಗಿದ್ದೀಯಮ್ಮ ಅಂತ ಅರ್ಜುನ ಹೇಳ್ತಾನೆ. ಅಪ್ಪ ನಾನು ಮಗನ ನೋಡಿದೀಯ ಅಂತ ಕೇಳ್ತಾಳೆ. ಅವ್ ನೋಡಿದೆಯಮ್ಮ, ನಿನ್ನ ಮಗನ ನಾವು ಭಾಳ ಭಾಳ ದೋಸ್ತಿ, ಶ್ರವಣಂತಪುರಕ್ಕೆ ಭಿಕ್ಷಕ್ಕೆ ಹೋಗಿ ಬರ್ತಿದ್ದೋ ಅಷ್ಟರಲ್ಲಿ ಬರೋ ತನಕ ಅವನಿಗೆ ಸರ್ಪ ಕಚ್ಚಿ ಸೋತಾಗ್ಬಿಟ್ಟಿದ್ದು ಅಂತ ಮಗ ಹೇಳ್ತಾನೆ ತಾಯಿಗೆ. ಆವಾಗ ತಾಯಿ ಗೋಳಾಡ್ತಾಳೆ. ಮಗ ಅನ್ನೋದು ತಾಯಿ ಗೊತ್ತಿಲ್ಲ, ತಾಯಿ ಅನ್ನೋದು ಮಗನ ಗೊತ್ತು. ಇವರು ಇಷ್ಟರಲ್ಲಿ ಇದು ಮಾಡ್ಕೊಂಡು ಜೋಗಿ ಆಸೆ ತಾಳ್ಕೊಂಡು ತಾಯಿ ಮನೆಗೆ ಹೋಗಿ ಲಾಸ್ಟಲ್ಲಿ ಬಂದು ದ್ರೌಪದಿ ಅವರು ಬಿಟ್ಟು ಧರ್ಮರಾಯರು ತಗ ಬರ್ತಾರೆ. ಧರ್ಮರಾಯರು, ಭೀಮ, ನಕುಲ, ಸಾಧ್ಯವರೆಲ್ಲ ಸೇರಿ ಆವಾಗ ಒಂದಾಗಿ ಆಮೇಲೆ ಜೋಗಿ ಆಸೆ ತಾಳ್ಕೊಂಡೆಲ್ಲ ಬಿರುದುಗಳೆಲ್ಲ ಶಿವನ ಕೊಟ್ಬಿಟ್ಟು ಆಮೇಲೆ ಅವರೆಲ್ಲ ಒಂದಾಯ್ತಾರೆ.
1: ಇದು ಜೋಗಿ ಕತೆ. ಏನಾದರೂ ಈ ಜೋಗಿ ಹಾಡನ್ನು ಕೊಂತಮ್ಮನ ಮಗನ ಹಾಡನ್ನು ಏನಾದರೂ ಕೊಂತಿ ಕೂರಿಸಿದಾಗ ಏನಾದರೂ
0: ಅಲ್ಲಾಡ್ತಾರೆ,
1: ಹಾಡ್ತಾರಾ?
0: ಕೊಂತಿ ಕೂರಿಸ್ತಲ್ಲಿ ಅಲ್ಲಾಡ್ತಾರೆ.
1: ಹಾಂ ಹಾಂ.
0: ಹಳ್ಳಿ ಮೇಲೆ 11 ದಿವಸ ಕತೆ ಮಾಡಕ್ಕೆ ಹೋದ್ರೆ
1: ಹಾಂ,
0: ಇಷ್ಟು ಕತೆ ಬರ್ತಾವ ಅಂತ ಹೇಳಿದಾಗ ನಮ್ಗೆ ಇಂಥದ್ದು ಮಾಡ್ಕೊಡಿ ಅಂತೇಳಿ ಭೈರೇಶ್ವರನ ಆಡ್ಕೊಡಿ ಅಂತಾರೆ. ಆದರೆ ಈ ಜೋಗಿ ಆಸ ತಳ್ಕೊಂಡು ಆಮೇಲೆ ಹೋಗಿ ಅವರು ತ್ರಬಸ್ ಮಾಡಿ ಬಿರುದುಗಳೆಲ್ಲ ಶಿವನ ಕೊಟ್ಟ ಮೇಲೆ ಅವರು ಒಕ್ಕಲಿಗರ ಬೀದಿ ಒಳಗೆ ಒಕ್ಕಲು ಪಡೆದಿರ್ತಾರಲ್ಲ ಅರ್ಜುನ, ಅವರ ಭೈರೇಶ್ವರ ಮಾಡ್ತಾರೆ ಅಂತ ಹೇಳ್ತಾರೆ. ಅಥವಾ ಯಾವ ಅವರು ಒಂಥರ ಆಡ್ತಾರೆ, ನಮ್ಮ ಗುರುಗಳು ಈ ಥರ ಕಲಿಸ್ಕೊಟ್ಟಿದ್ರು ಈ ಥರ.
1: ಒಟ್ಟಾರೆ ತಮ್ಮ ಗುರುಗಳಿಂದ ಕಲಿತಿರುವಂತಹ ಈ ಜೋಗಿ ಹಾಡನ್ನು ನಮ್ಮ ಕೇಳುಗರಿಗೆ ಈಗ ಹಾಡ್ತಾ ಇದ್ದೀರಿ. ಕೇಳುಗರೆ, ಈಗ ಅಂಕಪ್ಪ ಮತ್ತು ಸಂಗಡಿಗರಿಂದ ಜೋಗಿ ಹಾಡನ್ನು ಕೇಳೋಣ.

ಅವರು. ಆವಾಗ ಜೋಗಿ ಆಸವನ ತಾಡಿಕೊಂಡು ಕೊಂತಮ್ಮನ ಬೀದಿ ಒಳಗೆ ನಲದು ನಾಟ್ಯಗಳನ್ನ ಹಾಡಿಕೊಂಡು ಬರ್ತಿದ್ರೆ ರಾಗ ರಚನೆಗಳನ್ನ ತಾಯಿ ಕೊಂತಮ್ಮ ಕಣ್ಣೆರಡು ಕಾಣದವಳು. ಪಟ್ಟೆ ಮಂಚದ ಮೇಲೆ ಮನಗಿದ್ದಲ್ಲ, ರಾಗದ ದನಿ ಕೇಳಿಕೊಂಡ್ಲಂತೆ. ಆಹಾ, ನಮ್ಮ ಜೋಗಪ್ಪನವರು ಬರ್ತಿದ್ದಾರೆ. ಅವರ ಪಾದವನ್ನು ಮುಟ್ಟಿ ನನ್ನ ಕರ್ಮತೆಗಳನ್ನ ಕಳೆದು ನನ್ನ ಮಕ್ಕಳಿಗೆ ನನ್ನ ಆಶೀರ್ವಾದ ಪಡಿಬೇಕು ಅಂದ್ಬಿಟ್ಟು ತಾಯಿ ಕೊಂತಮ್ಮ

0: ಯಾವಾಗ ಆ ಕಡೆ ಬಾಗಿಲಿಗೆ ಬಂದು ಬರುವಂತ ಅಜ್ಜೋಗಪ್ಪನ ನೋಡಿಕೊಂಡು
1: ಹೌದು
0: ಆಸೆ ಅಡ್ಡಬಿದ್ದು ಕರವೆತ್ತಿ ಕೈ ಮುಗಿದು ಶಿರಬಾಗಿ ಶರಣ ಮಾಡಬೇಕು ಅಂತ ಬಾಗಿಲಲ್ಲಿ ಕೈಕೊಂಡಿದ್ಲಲ್ಲ
1: ಯಾರಪ್ಪ
0: ತಾಯಿ ಕೊಂತಮ್ಮನವರು. ಆವಾಗ ಆ ಜೋಗಪ್ಪನವರು ನೋಡಿದ್ರು ಯಾರೋ ಕಲಿಪಾರ್ಥನಾದ ಅರ್ಜುನ ಆಹಾ ಮಗನೆಂಬುವಂತ ಗುರುತು ತಿಳಿಯದಂತೆ ತಾಯಿ ಶರಣ ಮಾಡಬೇಕು ಪಾಪಗಳ ಕಳಿಬೇಕು ಅಂತ ಕೂತಿದ್ದಾಳೆ. ತಾಯಿ ಶರಣಂದ ಪಾಪ ಈ ಜಗದಲ್ಲಿ ನಾನೆಲ್ಲಿ ಕಳಿಬೇಕು. ನಾಗರಾಜ

ಉಲ್ಜಿ ಚಿತ್ರಾಂಗದ ದೇವಿಯರ ಸಾಪಕ್ಕೆ ಸಿಲುಕಿ ನಾನು ಜೋಗಿ ಆಸ ತಳ್ಕೊಂಡು ನಾನಾರ ದೇಶವನ್ನ ತಿರ್ಕೊಂಡು ಬಂದದಾಯ್ತು. ಇವತ್ತು ನನಗೆ ತಾಯಿ ಅನ್ನವಳು ಶರಣ ಮಾಡಿಬಿಟ್ರೆ ಆ ಪಾಪಕ್ಕೆ ನಾನೆಲ್ಲಿ ಗುರಿ ಆಗಬೇಕು ಅಂತ ಹೇಳ್ಬಿಟ್ಟು ತಾಯಿ ಆ ಕಲಿಪಾರ್ಥನಾದ ಅರ್ಜುನ

0: ಸತ್ಯಕ್ಕೆ ಭಯವಿಲ್ಲ. ಪಾಂಡವರ ಪಾದವನ್ನು ಮುಟ್ಟಿದವರೆಲ್ಲ ಸುಖವಾಗಿ ಬಾಳ್ತಿದ್ರೆ ತಾಯಿ.
1: ನಿಜ ನಿಜ.
0: ಅಂತ ಮಗನಾದ ಅರ್ಜುನ ಎಳೆದಾಗ ತಾಯಿ ಕೊಂತಮ್ಮ ಹೇಳ್ತಿದ್ದಾಳೆ, ಕೇಳಪ್ಪ ಜೋಗಪ್ಪ, ನೀನು ಬಂದು ನನಗೆ ಶರಣ ಮಾಡಿಬಿಟ್ಟಿಯಲ್ಲ, ನೀನು ಶರಣಂದ ಪಾಪ ನಾನು ಎಲ್ಲಪ್ಪ ಕಳಿಬೇಕು ಅಂತ ಕೇಳಿದ್ರಕ್ಕೆ, ಅಯ್ಯ ಕೇಳಪ್ಪ ಜೋಗಯ್ಯ, ನೀವು ಯಾವ ಊರು, ನಿಮ್ಮ ಮನೆ ಯಾವ, ನಿಮ್ಮ ಸ್ಥಳ ಯಾವುದಪ್ಪ ಅಂತ ಕೇಳಿದ್ರು.

0: ಜೋಗಪ್ಪ.
1: ನಾಡು ನಾಡಿನ ಮೇಲೆ ತಿರುದು ಉಣ್ಣುವಂತ ಜೋಗಪ್ಪನಿಗೆ
0: ಅವನು
1: ಯಾವ ರೈ ಹೇಳಬೇಕು ಅಂತ ಕೇಳ್ದ. ಅಪ್ಪ, ಪಕ್ಷಿಗಳಿಗೆಲ್ಲ ಗೂಡು ಉಂಟು, ಬೆಕ್ಕಿಗೆ ಮನ ಉಂಟು, ಭೂಮಿಯಲ್ಲಿ ಹರಿದಾಡುವಂತ ಎರಗುಸ ಗೂಡು ಎಂಬುದು ಉಂಟು. ಅಯ್ಯ,

0: ತಾಯಿ ನಾಡು ನಾಡಿನ ಮೇಲೆ ತಿರುದು ಉಣ್ಣುವಂತ ಜೋಗಪ್ಪನಿಗೆ ಯಾವೂರ ಹೇಳಲಿ ತಾಯಿ ಅಂತ ಕೇಳ್ದ. ಆದ್ರೆ ಕೇಳಪ್ಪ ಜೋಗಪ್ಪ,
1: ಹೇಳು ತಾಯಿ.
0: ತಂದೆ ನೀನು.

0: ತಂದೆ ನಿನಗಿದ್ದಾರ ತಾಯಿ ನಿನಗಿದ್ದಾರ ಅಂತ ಕೇಳ್ದ. ಆಹಾ, ತಾಯಿ ಆದವಳು ಮಗನದು ಗುರ್ತು ತಿಳಿಯದಂತೆ ತಾಯಿ ನಿನಗಿಲ್ಲ ತಂದೆ ನಿನಗಿದ್ದಾರ ಅಂತ ಕೇಳ್ತಾರಲ್ಲ.
1: ಹೌದೌದು.
0: ಈಗಲಾದರೂ ಮಗನದು ಗುರ್ತು ಹಿಡಿಬಹುದು ತಾಯಿ ಅಂತ ಹೇಳಿಬಿಟ್ಟು ಕೇಳುವ ತಾಯಿ
1: ಹೇಳಪ್ಪ,
0: ತಂದೆ ನನಗಿಲ್ಲ ತಾಯಿ ನನಗಿದ್ದಾರೆ.
1: ಅಯ್ಯೋ ಪಾಪ,
0: ಕಣ್ಣೆರಡು ಕಾಣದವಳು ನಿನ್ನಾಗೆ ತಾಯಿ ರೂಪದಲ್ಲಿ ನೋಡಿದ್ರೆ ನಮ್ಮ ತಾಯಿ ನಿನ್ನಾಗೆ ಇದ್ದಾಳಮ್ಮ ಅಂತ.
1: ಹೌದೇ ಜೋಗಪ್ಪ,
0: ನನ್ನಾಗಿ ಇದ್ದಾಳೆ ಅಂತ ಹೇಳ್ತೀಯಲ್ಲಪ್ಪ.
1: ಹೌದು ತಾಯಿ.
0: ಕೇಳಪ್ಪ ಜೋಗಪ್ಪ, ನಿನಗೆ

ஸ்லோகப்பா. அண்ணாதிரியில் வா தம்ம தெரியல வந்த கேளுத. ஆஹா, ತಾಯಿಯಾದವಳು ನನ್ನನ್ನ ಕುರಿತು ಮಗನದು ಕುರಿತು ತಿಳಿದಂತೆ ಅಣ್ಣ ಇಲ್ವಾ ತಮ್ಮ ಇಲ್ವಂತ ಕೇಳ್ತಾ ಇದ್ದಳಲ್ಲ, ಇವಾಗ್ಲಾರು ನನ್ನ ಮಗನದು ಗುರ್ತು ಹಿಡಿಬಹುದು ಅಂತೇಳಿ ಕೇಳುವ ತಾಯಿ.

0: ಯೋಗಪ್ಪ. ಇಂತ ಚಂದುಳಿ ಚೆಲು ಮಗನನ್ನ ನಾಡಿನಲ್ಲಿ ಜೋಗಿಯಾಗಿ ಕಳಗಬಿಟ್ಟು ನಿಮ್ಮ ತಾಯಾದವಳು ಯಾಗಿದ್ದಳಪ್ಪಂತ ತಾಯಿ ಕುಂತಮ್ಮ ಹೇಳದ್ಲಂತೆ.
1: ಹೌದು,
0: ಆವಾಗ ಮಗನಾದವನು ಅರ್ಜುನ ಹೇಳ್ತಿದ್ದಾರೆ, ಮಗನದು ಗುರುತು ತಿಳಿಯದಂತೆ ತಾಯಿ ಕೊಂತಮ್ಮ ನನ್ನನ್ನ ಗುರುತು ತಿಳಿತಾ ಇಲ್ವಲ್ಲ, ಇವಾಗ್ಲಾರು ಗುರುತು ತಿಳಿಬಹುದು ಮಗನದು ಅಂತ ಹೇಳ್ಬಿಟ್ಟು ಕೇಳವಾ ತಾಯಿ
1: ಹೇಳು ಜೋಗಪ್ಪ.
0: ಅವ್ವಾ ಅವ್ವಾ ನಿನ್ನ ಮಗನ

0: ನಿನ್ನ ಮಗನಾದ ಕಲಿಪಾರ್ತನಾದ ಅರ್ಜುನ ನಾಡಿನಲ್ಲಿ ಕಳುಗುಬಿಟ್ಟು ನೀನ್ಯಾಗ ವೈದ್ಯ ಅಂತ ಕೇಳದೆ ಯಾರು ಮಗನಾದ ಅರ್ಜುನ.
1: ಹೌದು
0: ಅಪ್ಪ ಜೋಗಪ್ಪ, ನನ್ನ ಮಗ ನಿನಗೆ ಗೊತ್ತಪ್ಪ ಅಂತ ಕೇಳಿದಾಳೆ. ಹೌದು ತಾಯಿ, ನಿನ್ನ ಮಗನು ನಾವು ದೋಸ್ತಿರು ಅಂತ ಕೇಳಿದ. ಹಾಗಾದ್ರೆ ತಾಯಿ ನನ್ನ ಮಗ ಅರ್ಜುನ ಅಂತ ಹೇಳಿದ್ಯಲ್ಲ, ಅವನು ಯಾಗಿದ್ದಮ್ಮ ತಾಯಿ?

0: అప్పా జోగయ్యా, కాలు కామనవోలు బెన్ను భీమనవోలు, రూపలి నోడిద్రే నిన్నాగి ఇద్దనప్ప ನನ್ನ ಮಗನಾದ ಕಲಿಪಾರ್ಥನಾದ ಅರ್ಜುನ ಅಂತ ಹೇಳಿದೆ ಯಾರು ಕುಂತಮ್ಮ.
1: ಹೌದಾ ತಾಯಿ?
0: ತಾಯಿ ಆಗಾದ ಮೇಲೆ ತಾಯಿ ನಿನ್ನ ಮಗ ನಾನು ಬಹಳ ಬಹಳ ಇಬ್ರು ದೋಸ್ತಿ ಆಗಿದ್ದು.
1: ಎಲ್ಲಿಯಪ್ಪ
0: ಬರಬೇಕಾದ್ರೆ ತಾಯಿ? ಶ್ರವಣಂತಪುರಕ್ಕೆ ನಾವು ಇಬ್ರು ಭಿಕ್ಷಕ್ಕೆ ಹೋಗಿದ್ದು. ನಾವು ಭಿಕ್ಷ ಮಾಡ್ಕೊಂಡು ಬರುವ ತನಕ ನೀನು ಇಲ್ಲಿ ಅರಳಿಕಟ್ಟೆ ಜಗಲಿ ಮೇಲೆ ಇರ ಕೂತಿರಪ್ಪ ಅಂದ್ಬಿಟ್ಟು ನಾನು ಮುಂದಿನವ್ರಿಗೆ ಭಿಕ್ಷ ಮಾಡ್ಕೊಂಡು ಬರಕ್ ಹೋದಿ ತಾಯಿ. ಆ ಊರನ್ನ ಭಿಕ್ಷ ಮಾಡ್ಕೊಂಡು ಬರತನಕ ನಿನ್ನ ಮಗನಾದ ಕಲಿಪಾರ್ಥನಾದ ಅರ್ಜುನಿಗೆ ತಾಯಿ.

0: ಕೇಳುಗರೆ, ಇದುವರೆಗೆ ಅಂಕಪ್ಪ ಹಾಗೂ ಸಂಗಡಿಗರು ಹಾಡಿದಂತಹ ಜೋಗಿ ಹಾಡನ್ನು ತಾವು ಕೇಳಿದ್ರಿ. ಅಂಕಪ್ಪ ಅವರ ಜೊತೆಯಲ್ಲಿ ಹಾಡಿದಂತಹ ಕಲಾವಿದರು ಮಾದೇಶ, ಮತ್ತೊಬ್ಬರು ಅಂಕಪ್ಪ, ರಂಗಸ್ವಾಮಿ ಕೆ. ಇಲ್ಲಿಗೆ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಕೇಳುಗರೆ, ನಾಳೆ ರಾತ್ರಿ 9:30 ನಾಟಕ ಅಮಾಸ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಅಮಾಸ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 10:30 ಈ ಸಮಯದಲ್ಲಿ ಇನ್ನೀಗ ಕಾರ್ಯಕ್ರಮ ಸವಿ ನೆನಪು. ಕಾರ್ಯಕ್ರಮದ ಆರಂಭ ಬೇವು ಬೆಲ್ಲ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು, ಬೆಂಗಳೂರು ಲತಾ ಅವರೊಂದಿಗೆ ಧ್ವನಿಯಾಗಿರುವ ಎಸ್ ಕೆ ಕರೀಂ ಖಾನ್ ಅವರು ಬರೆದಿರುವ ಗೀತೆಯೊಂದಿಗೆ. ಸಂಗೀತ ನೀಡಿದ್ದಾರೆ ಪಿ ಎಸ್ ದಿವಾಕರ್.

ಭಾರತದ ರತ್ನ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಪಿ ಸುಶೀಲಾ ಅವರೊಂದಿಗೆ ಧ್ವನಿಯಾಗಿರುವ ಗೀತೆ ಮೂಡಿ ಬರ್ತಾ ಇದೆ. ಜಯದೇವ್ ಕುಮಾರ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ಈ ಹಾಡಿಗಿದೆ.

ಕಾರ್ಯಕ್ರಮದಲ್ಲಿ ಮುಂದೆ ಗಾಳಿಗೋಪುರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು, ಪಿ ಸಿ ಶುಲಾ ಅವರೊಂದಿಗೆ ಧ್ವನಿಯಾಗಿರುವ ಜಿವಿ ಅಯ್ಯರ್ ಅವರು ಬರೆದಿರುವ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ರತ್ನಗಿರಿ ರಹಸ್ಯ ಚಿತ್ರಕ್ಕಾಗಿ ಬರೆದ ಗೀತೆ ಈಗ ಮೂಡಿಬರ್ತಾ ಇದೆ. ಪಿ ಲೀಲಾ ಮತ್ತು ಟಿ ಎಂ ಸೌಂದರ್ ರಾಜನ್ ಅವರ ಧ್ವನಿಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಘಂಟಸಾಲ ಅವರು ಪಿ ಸುಶೀಲ ಅವರೊಂದಿಗೆ ಧ್ವನಿಯಾಗಿರುವ ವಾಲ್ಮೀಕಿ ಚಿತ್ರಕ್ಕಾಗಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಬರೆದಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿರುವವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ.

ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು, ಪಿ ಸುಶೀಲಾ ಅವರೊಂದಿಗೆ ಧ್ವನಿಯಾಗಿರುವ ಎರಡು ಮುಖ ಚಿತ್ರದ ಹಾಡು.

ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವಿರುವ ಬದುಕುವ ದಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ, ಟಿ ಚಲಪತಿರಾವ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಆಶಾ ಸುಂದರಿ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ವರಲಕ್ಷ್ಮಿ ಅವರೊಂದಿಗೆ ಧ್ವನಿಯಾಗಿರುವ ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವ ಗೀತೆ. ಎಸ್ ದಕ್ಷಿಣಾಮೂರ್ತಿಯವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಬಿಎಂ ಜಗದೀಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಜಿವಿ ಅತ್ರಿಯವರು ಹಾಡಿರುವ ಭಾವಗೀತೆಗಳು, 7:30 ಸೇವಾವಾಹಿನಿ. ನಾಳೆ ಬೆಳಗ್ಗೆ 7:45, 8:30, ಮಧ್ಯಾಹ್ನ 12:45, 2:40 ಹಾಗೂ 7:45 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ವೇಣುವಾದನವಿದೆ. ಪಕವಾದ್ಯ ಸಹಕಾರದಲ್ಲಿ ವಯಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಜಿಎಸ್ ರಾಮಾನುಜಂ, ಘಟ ತುಮಕೂರು ಬೀರ್ ಶಶಿಶಂಕರ್. 10:30 ಮತ್ತು ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಮತ್ತು ಅರ್ಚನಾ ಆರ್ಯ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕೊಡಗಿನ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಮೈಸೂರು ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಚಾಮರಾಜನಗರ ರಾಮಸಮುದ್ರದ ತುಳಸಮ್ಮ ಮತ್ತು ಸಂಗಡಿಗರಿಂದ. 4:30 ಕನ್ನಡ ಭಾರತಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಜಂತುಹುಳು ಹಾಗೂ ಬಸವನಹುಳುಗಳ ನಿವಾರಣೆ ಮತ್ತು ನಿರ್ವಹಣೆ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಕೆ ರಾಮೇಗೌಡ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿ ಕವನಮಾಲೆ, ಯುವ ಕವಿಗಳ ಸ್ವರಚಿತ ಕವನಗಳ ವಾಚನ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ಅಮಾಸ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಅಮಾಸ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾತ್ರಿ 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ನಾಳಿನ ಪ್ರಸಾರ ಕಾರ್ಯದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 11:05 ಗಳಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Government no longer views mine closure as the end of mining activity, but sees it as the beginning of new opportunities for communities and the environment. External Affairs Minister Dr. S. Jaishankar today met his Canadian counterpart Anita Anand this afternoon on the sidelines of Quad Foreign Ministers meeting in Manila, Philippines. In a social media post, Dr. Jaishankar said India-Canada cooperation has been steadily growing. He said the conversation focused on achieving the goals for the relationship set by the Prime Ministers of both the nations. Dr. Jaishankar also met with his New Zealand counterpart Winston Peters and shared perspectives on the Indo-Pacific security situation. In China Open Badminton, PV Sindhu, Ayush Shetty and Lakshya Sen have entered singles pre-quarterfinals in Changzhou. Double Olympic medalist PV Sindhu advanced to the women's singles second round after defeating fellow Indian player Unnati Hooda by 21-14, 9-21, 21-10 in a round of 32 clash this afternoon. And that is the end of this news bulletin.
1: ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳುತ್ತಿರುವಿರಿ ಇದು ಆಕಾಶವಾಣಿ ಮೈಸೂರು. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳು ಮುಕ್ತಾಯವಾದವು. ಈಗ ಸಮಯ ಸರಿಯಾಗಿ 11:10:10. ಎಂದಿನಂತೆ ನಾಳೆ ಬೆಳಗ್ಗೆ 5:53 ನಮ್ಮ ನಿಲಯದ ಪ್ರಸಾರ ಕಾರ್ಯ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭವಾಗಲಿದೆ. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಿದ ನಲ್ಮೆಯ ಕೇಳುಗರಿಗೆ ನಿಮ್ಮ ಮೆಚ್ಚಿನ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.